0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮ ಮಾನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಈ ದೇವಿ ಚಾಮುಂಡಿ ನಗುತಿಹಳು ನೋಡಿ ಹಾಡಿ ನಲಿದ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಅಷ್ಟಲಕ್ಷ್ಮಿ ರೂಪದಿ ಸಿರಿದೇವಿ ಬಾರಮ್ಮ, ಶ್ರೀಹರಿ ಜೊತೆಗೂಡಿ ಭಾಗ್ಯವತಾರಮ್ಮ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಬಾರೇ ಭಾಗ್ಯದ ನಿಧಿಯೇ, ಕರವೀರ ನಿವಾಸಿನಿ ಸಿರಿ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಆರತಿ ಶುಭ ಪಂಚಾರತಿ ಬೆಳಗುವೆ

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: The

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಶಶಿಕಾಂತ್ ಚುನಮರಿ.
1: ಕೆಎಲ್ಇ ವೇಣುಧ್ವನಿ ಬಾನುಲಿ ಕಾರ್ಯಕ್ರಮ ಕೇಳುಗರೆಲ್ಲರಿಗೂ ನಾನು ಶಶಿಕಾಂತ್ ಚುನಮರಿ ಮಾಡುವ ವಂದನೆಗಳು. ಇದು ಒಂದು ಹಳೆಯ ಕಾಲದ ಜೀವನದ ಪಾಠ ಕಲಿಸುವ ಕತೆ. ಒಬ್ಬ ಮಣ್ಣು ಅಗಿಯುವ ಕೆಲಸ ಮಾಡ್ತಿದ್ದ. ನಾವು ಅಂತ ನೋಡ್ರಿ, ಮಣ್ಣು ಹಡ್ತಿರ್ತಾರಲ್ಲ ಅಂಥದ್ದು, ಮಣ್ಣು ಅಗಿಯುವ ಕೆಲಸ ಮಾಡ್ತಿದ್ದ. ಮಣ್ಣನ್ನು ಅಗಿದ ಮೇಲೆ ಅದನ್ನು ತನ್ನ ಕತ್ತಿಯ ಬೆನ್ನ ಮೇಲೆ ಇಟ್ಕೊಂಡು ಹೋಗ್ತಿದ್ದ. ಒಂದು ದಿವಸ ಮಣ್ಣು ಅಗಿಯುವಾಗ ಅವನಿಗೆ ಒಂದು ವಜ್ರದ ಹರಳು ಸಿಗತೈತಿ. ಆದರೆ ಅವನಿಗೆ ವಜ್ರ ಅಂದ್ರೆ ಏನು ಗೊತ್ತಿರೋದಿಲ್ಲ. ಇದೊಂದು ಹೊಳೆಯುವ ಕಾಜಿನ ಹರಳು ತಿಳ್ಕೊಂಡಿದ್ದ ಅವನು. ಆ ಹರಳು ನೋಡ್ಲಿಕ್ಕೆ ಬಹಳ ಚೆನ್ನಾಗಿ ಕಾಣಿಸ್ತಿತ್ತು, ಅದರ ಹೊಳಪು ಕೂಡ ಬಹಳ ಚೆನ್ನಾಗಿತ್ತು. ಅದನ್ನು ಒಂದು ದಾರದಿಂದ ಕಟ್ಟಿ ತನ್ನ ಕತ್ತಿ ಕೊಳ್ಳಾಗ ಕಟ್ತಾನು. ಒಂದು ದಿನ ಅದೇ ಊರಿನ ವ್ಯಾಪಾರಸ್ಥ ಈ ಕತ್ತೆ ಕೊಳ್ಳಲಿದ್ದ ವಜ್ರದ ಹರಳು ನೋಡಿದ. ಮತ್ತು ಆ ಕೆಲಸಗಾರನಿಗೆ ಈ ಹರಳು ಎಲ್ಲಿ ಸಿಕ್ತು ಅಂತ ಕೇಳಿದ. ಅದಕ್ಕೆ ಆ ಕೆಲಸಗಾರ, ನಾ ಮಣ್ಣು ಅಗಿಯುವಾಗ ನನಗೆ ಸಿಕ್ತರಿ, ಚೆನ್ನಾಗಿ ಕಾಣಿಸ್ತಿತ್ತು, ಅದಕ್ಕೆ ನನ್ನ ಕತ್ತೆ ಕೊಳ್ಳಲಿ ಕಟ್ಟಿದನ್ರಿ ಅಂತಂತಂದ. ಆ ವ್ಯಾಪಾರಸ್ಥ, ನೀ ಈ ಹರಳು ನನಗೆ ಕೊಡ್ತೀಯೇನ ಅಂತ ಕೇಳಿದ. ಕೆಲಸಗಾರ ಇದ್ದಾವ, ನೀವು ನನಗೆ 100 ರೂಪಾಯಿ ಕೊಟ್ಟರೆ ನಾ ನಿಮಗೆ ಇದನ್ನು ಕೊಡ್ತೇನ್ರಿ ಅಂತ ಅಂದ. ವ್ಯಾಪಾರಸ್ಥ ಅವನಿಗೆ 100 ರೂಪಾಯಿ ಕೊಟ್ಟು ಆ ಹೊಳೆಯೋ ವಜ್ರದ ಹರಳನ್ನು ತಗೊಂಡು ಬಂದು ತನ್ನ ಅಂಗಡಿಯಲ್ಲಿದ್ದ ತಕ್ಕಡಿಗೆ ಕಟ್ಟಿದ. ಅವನಿಗೂ ಕೂಡ ಅದು ವಜ್ರದ ಹರಳು ಅಂತ ಗೊತ್ತಿರಂಗಿಲ್ಲ. ಕೆಲವು ದಿನಗಳು ಕಳೆದ ನಂತರ ಆ ಊರಿಗೆ ಒಬ್ಬ ವಜ್ರದ ವ್ಯಾಪಾರಿ ಬಂದ. ಅವನಿಗೆ ಸ್ವಲ್ಪ ಕಿರಾಣಿ ಸಾಮಾನು ತೆಗೆದುಕೊಳ್ಳೋದಿತ್ತು. ಅದಕ್ಕೆ ಈ ಮೊದಲಿನ ಕಿರಾಣಿ ವ್ಯಾಪಾರಸ್ಥನ ಅಂಗಡಿಗೆ ಬಂದ. ಅಲ್ಲೇ ತಕ್ಕಡಿಗೆ ವಜ್ರದ ಹರಳು ಕಟ್ಟಿದ್ದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಯಿತು. ವಜ್ರದ ವ್ಯಾಪಾರಿ ತಾನು ಆಶ್ಚರ್ಯಪಟ್ಟಿದ್ದನ್ನು ತೋರಿಸಿಕೊಡದೆ ಕಿರಾಣಿ ವ್ಯಾಪಾರಸ್ಥನಿಗೆ ಆ ಹರಳು ನನಗೆ ಕೊಡ್ತೀನಂತ ಕೇಳಿದ. ಅದಕ್ಕೆ ಕಿರಾಣಿ ಅಂಗಡಿ ವ್ಯಾಪಾರಸ್ಥ, ನನಗೆ 200 ರೂಪಾಯಿ ಕೊಟ್ಟರೆ ನಾನು ಇದನ್ನು ನಿಮಗೆ ಕೊಡ್ತೇನೆ ಅಂತಂದ. ವಜ್ರದ ವ್ಯಾಪಾರಿಗೆ ಆ ಹರಳಿನ ಕಿಮ್ಮತ್ತು 1 ಲಕ್ಷ ರೂಪಾಯಿಗಿಂತನೂ ಹೆಚ್ಚು ಐತೆ ಅಂತ ಗೊತ್ತಿತ್ತು. ಆದರೂ ಅವನು 150 ರೂಪಾಯಿಗೆ ಕೊಡಂತ ಕೇಳಿದ. ಕಿರಾಣಿ ವ್ಯಾಪಾರಸ್ಥಿದ್ದಾವ 200 ರೂಪಾಯಿದಲ್ಲಿ 1 ರೂಪಾಯಿ ಕೂಡ ಕಡಿಮೆ ಆಗೋದಿಲ್ಲ ಅಂತ ಹೇಳಿದ. ವಜ್ರದ ವ್ಯಾಪಾರಿ ಬಹಳ ಜಿಪುಣಿದ್ದವನು. ವಜ್ರದ ಬೆಲೆ ಎಷ್ಟು ಐತಿ ಅಂತ ಗೊತ್ತಿದ್ರೂ ಈ ಊರಾಗ 200 ರೂಪಾಯಿ ಕೊಟ್ಟು ಯಾರು ಕೊಂಡ್ಕೋತಾರೋ ಅಂತ 50 ರೂಪಾಯಿ ಉಳಿಸೋ ಸಲುವಾಗಿ ಆ ವಜ್ರದ ಹರಳನ್ನು ಕೊಂಡ್ಕೊಳ್ಳೋದ ಹಾಗೆ ಹೋದ. ಅದರ ಮರನೇ ದಿವಸ ಇನ್ನೊಬ್ಬ ವಜ್ರದ ವ್ಯಾಪಾರಿ ಆ ಊರ ಮೇಲಿಂದ ಆಸೆ ಬೇರೆ ಊರಿಗೆ ಹೋಗ್ತಾ ಇದ್ದ. ಅವನ ಕಾರ್ ಈ ಊರಲ್ಲಿ ಬಂದು ಕೆಟ್ಟ ನಿಂತಿತ್ತು. ಡ್ರೈವರ್ ಅದನ್ನು ಸರಿಪಡಿಸುವ ತನಕ ಇಲ್ಲೇ ಏನಾದರೂ ತಿನ್ಲಿಕ್ಕೆ ಸಿಗತೈತೆ ಏನಂತ ನೋಡೋನಂತ ಈ ಕಿರಾಣಿ ವ್ಯಾಪಾರಸ್ಥನ ಅಂಗಡಿಗೆ ಬಂದ. ಅಲ್ಲೇ ತಕ್ಕಡಿಗೆ ಕಟ್ಟಿದ ವಜ್ರನ ಹರಳನ್ನು ನೋಡಿದ. ವಜ್ರದ ವ್ಯಾಪಾರಿ ಆ ಹರಳನ್ನು ನನಗೆ ಕೊಡ್ತೀನಂತ ಕೇಳಿದೆ ಅವನಿಗೆ. ಅದಕ್ಕೆ ಆ ಕಿರಾಣಿ ವ್ಯಾಪಾರಸ್ಥ 200 ರೂಪಾಯಿ ಕೊಟ್ಟರೆ ಕೊಡ್ತೇನ್ರಿ, ಇಲ್ಲಾದರೆ ಇಲ್ಲ ಅಂತ ಹೇಳಿದ. ವಜ್ರದ ವ್ಯಾಪಾರಿ 200 ರೂಪಾಯಿ ಕೊಟ್ಟ ಅದನ್ನು ತಗೊಂಡು ಹೋದ. ಕೆಲವು ದಿನಗಳು ಕಳೆದ ಮೇಲೆ ಆ ಮೊದಲಿನ ವಜ್ರದ ವ್ಯಾಪಾರಸ್ಥ ಆ ಕಿರಾಣಿ ಅಂಗಡಿಗೆ ಬಂದ. ಆ ಹರಳನ್ನು ನನಗೆ 150 ರೂಪಾಯಿ ಕೊಡ್ತೀವಿ ಇಲ್ಲೋ ಅಂತ ಕೇಳಿದ. ಅವನೇನು ತಿಳ್ಕೊಂಡಿದ್ದ, ಇಲ್ಲಿ ಯಾರು ತೊಗೊಂಡಿರಂಗಿಲ್ಲ ತಿಳ್ಕೊಂಡಿದ್ದ. ಅದಕ್ಕೆ ಕಿರಾಣಿ ವ್ಯಾಪಾರಸ್ಥ ಅದನ್ನು ಬೇರೆ ಒಬ್ಬರು ಬಂದು 200 ರೂಪಾಯಿ ಕೊಟ್ಟು ತಗೊಂಡು ಹೋದರು ಅಂತ ಹೇಳಿದ. ತನಗೆ ವಜ್ರದ ಹರಳು ಸಿಗಲಿಲ್ಲ ಅಂತ ತಿಳಿದ ಕೂಡಲೇ ಆ ವಜ್ರದ ವ್ಯಾಪಾರಿ ಕಿರಾಣಿ ವ್ಯಾಪಾರಸ್ಥನಿಗೆ ಹೇಳ್ತಾನೆ, ಏ ಮೂರ್ಖ, ಅದು ವಜ್ರದ ಹರಳಿತ್ತು, ಅದ್ರ ಬೆಲೆ 1 ಲಕ್ಷಕ್ಕಿಂತ ಹೆಚ್ಚು, ಅದನ್ನು ನೀ ಹೆಂಗೆ ಅವ್ರಿಗೆ ಕೊಟ್ಟಿ ಅಂತ ಕಿರಾಣಿ ವ್ಯಾಪಾರಿಗೆ ಕೇಳಿದ. ಅದಕ್ಕೆ ಕಿರಾಣಿ ವ್ಯಾಪಾರಸ್ಥ, ಮೂರ್ಖ ನಾ ಅಲ್ರಿ, ಮೂರ್ಖ ನೀವು, ನನಗೆ ಅದರ ಬೆಲೆ ಗೊತ್ತಿರಲಿಲ್ಲ, 100 ರೂಪಾಯಿಗೆ ತಗೊಂಡು 200 ರೂಪಾಯಿಗೆ ಮಾರಿದೆ, ಆದರೆ ನಿಮಗೆ ಅದರ ಬೆಲೆ ಗೊತ್ತಿತ್ತು, ಆದರೂ 50 ರೂಪಾಯಿ ಉಳಿಸಲಿಕ್ಕೆ ಹೋಗಿ ಬಂದ ಅವಕಾಶನ ಕಳ್ಕೊಂಡ್ರಿ ನೀವು, ನಿಮ್ಮಂಥ ಮೂರ್ಖರನ್ನ ನಾನು ನೋಡಿಲ್ಲ ಅಂತಂದ. ಕೇಳುಗರೆ, ಮೇಲೆ ಹೇಳಿದ ಒಂದು ಚಿಕ್ಕ ಕತೆ, ಆದರೆ ಅದು ನಮಗೆ ಜೀವನದಲ್ಲಿ ಒಂದು ಪಾಠ ಕಲಿಸುವ ಒಂದು ಕತೆ. ಅದು ಜೀವನದಲ್ಲಿ ನಮಗೂ ಕೂಡ ಎಷ್ಟೋ ಒಳ್ಳೆಯ ಅವಕಾಶಗಳು ಬರ್ತವೆ, ಆದರೆ ನಾವು

0: ನಾಳೆ ಮಾಡಿದರೆ ಆಯಿತು, ನಾಡಿದ್ದು ಮಾಡಿದರೆ ಆಯಿತು, ಸೋಮವಾರ ಮಾಡಿದರೆ ಆಯಿತು ಅಂತ ಮುಂದೆ ದೂಡಿ ಸಿಕ್ಕದ ಅವಕಾಶವನ್ನು ಕಳ್ಕೊಳ್ತೇವೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಶುಭ ಕಾರ್ಯವನ್ನು ಮಾಡುವಾಗ ಶುಭಶ ಶೀಘ್ರಂ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗುವ ಇನ್ನೊಂದು ಚಿಂತನೆಯ ವಿಷಯದ ಕೂಡ.
1: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀ ಶಶಿಕಾಂತ್ ಚುನಮರಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ

0: ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 15ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಈ ಅಹಿಕ ಪ್ರಪಂಚದ ಸ್ವರೂಪವನ್ನು ತಿಳಿಸುತ್ತಾರೆ. ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬದ ಥರ ಇದೆ ಅಂತ ಹೇಳ್ತಾರೆ. ಸೊ ಈ ಅಹಿಕ ಪ್ರಪಂಚದಲ್ಲಿರುವಷ್ಟು ಕಾಲ ನಾವು ಇಲ್ಲಿ ಹೇಗೆ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಲ್ಲಿ ತಿರುಗ್ತಾ ಇರ್ತೇವೆ. ದುಃಖ ತಪ್ಪಿದ್ದಲ್ಲ, ಈ ಪ್ರಪಂಚ ಅಶಾಶ್ವತವಾಗಿರುವಂಥದ್ದು. ಸೊ ಇದರಿಂದ ನಮ್ಮನ್ನು ನಾವು ಮುಕ್ತರಾಗುವುದನ್ನು ನಾವು ಕಲಿತ್ಕೊಳ್ಬೇಕು. ಇದರಿಂದ ನಮ್ಮನ್ನು ನಾವು ಹೇಗೆ ಮುಕ್ತಗೊಳಿಸುವಂಥದ್ದು ಅನ್ನೋದನ್ನು ಭಗವಂತ ಹೇಳ್ತಾರೆ. 5ನೇ ಶ್ಲೋಕದಲ್ಲಿ ಹೇಳ್ತಾರೆ, ಹೇಗೆ ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತರಾದವರು, ನಿತ್ಯವಾದುದನ್ನು ಅರಿತವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು, ಇಂಥವರು ಆ ಶಾಶ್ವತವಾದ ರಾಜ್ಯವನ್ನು ಪಡೆಯುವರು ಅಂತೇಳಿ. ಸೊ ಮೊಟ್ಟ ಮೊದಲಿಗೆ ನಮ್ಮ ಡೆಸಿಗ್ನೇಷನನ್ನು ಕರೆಕ್ಟ್ ಮಾಡ್ಕೋಬೇಕು. ನಾವು ದಾಸರು ಅನ್ನುವಂಥದ್ದು, ನಾವು ಬಾಸ್ ಆಗಲಿಕ್ಕೆ ಸಾಧ್ಯವಿಲ್ಲ. ಭಗವಂತನ ಸೇವಕರಾಗಿರೋದ್ರಲ್ಲೇ ಇದೆ ನಮ್ಮ ಸ್ವಾತಂತ್ರ್ಯ. ಭಗವಂತನ ಮೇಲೆ ಅವಲಂಬಿತರಾಗುವುದೇ ಅದೇ ನಮ್ಮ ನಿಜವಾದ ಸ್ವಾತಂತ್ರ್ಯ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಸೊ ಎರಡನೆಯದಾಗಿ, ನಾವು ಅಂದರೆ ಈ ಐಕ ವಿಷಯಗಳಲ್ಲಿ ಅತಿಯಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರ್ತೇವೆ. ಸೊ ಅಲ್ಲಿಯವರೆಗೂ ನಮಗೆ ನಿಜವಾದಂಥ ಅಂದರೆ ನಿಜ ಸ್ಥಿತಿ ಏನು ಅನ್ನುವಂಥದ್ದು ಗೊತ್ತಾಗುವುದಿಲ್ಲ. ಸೊ ಇಲ್ಲಿ ಕರ್ಮಗಳ ಒಂದು ಫಲದೊಂದಿಗೆ ನಾವು ಬಂಧಿತರಾಗ್ತಾ ಇರ್ತೇವೆ. ಎಂಟ್ಯಾಂಗಲ್ಮೆಂಟ್ ಅನ್ನುವಂಥದ್ದು ಇದ್ದೇ ಇದೆ, ಮತ್ತೆ ಮತ್ತೆ ನಾವಿಲ್ಲಿ ಹುಟ್ಟಿ ಬರ್ತಾ ಇರ್ತೇವೆ. ಸೊ ಹೇಗೆ ಇದನ್ನು ನಾವು ನಿಲ್ಲಿಸುವಂಥದ್ದು? ಡಿಟ್ಯಾಚ್ಮೆಂಟ್ ಮೂಲಕ. ಸೊ ಡಿಟ್ಯಾಚ್ಮೆಂಟ್ ಹೇಗೆ? ಡಿಟ್ಯಾಚ್ಮೆಂಟ್ ಅನಾಸಕ್ತಿ ಈ ಅಹಿಕ ವಿಷಯಗಳ ಬಗ್ಗೆ, ಡಿಟ್ಯಾಚ್ಮೆಂಟ್ ಥ್ರೂ ಅಟ್ಯಾಚ್ಮೆಂಟ್. ಸೊ ಒಳ್ಳೆಯದರ ಬಗ್ಗೆ ಅಟ್ಯಾಚ್ಮೆಂಟನ್ನು ಬೆಳೆಸಿಕೊಳ್ಳೋದರ ಮೂಲಕ ಬೇಡದಿರುವಂಥ ವಿಷಯಗಳು ತನ್ನಿಂತಾನೆ ಅವು ನಮ್ಮಿಂದ ದೂರವಾಗುತ್ತವೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಉತ್ತಮವಾದ ರುಚಿಯ ಅನುಭವದಿಂದ ಈ ಅನಗತ್ಯವಾಗಿರುವಂಥ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ನಮ್ಮ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ ಅಂತ ಹೇಳಲಾಗುತ್ತೆ. ಸೊ ಹೈಯರ್ ಟೇಸ್ಟನ್ನು ಬೆಳೆಸಿಕೊಳ್ಳೋದ್ರ ಮೂಲಕ ನಮಗೆ ಈ ಕೀಳುಮಟ್ಟದ ಅಭಿರುಚಿ ಏನಿರುತ್ತೋ ಅದು ನಮ್ಮಿಂದ ತನ್ನಿಂತಾನೇ ದೂರವಾಗುತ್ತದೆ. ಉದಾಹರಣೆಗೆ ಈಗ ಪುಟ್ಟ ಮಗು, 1.5 ವರ್ಷದ ಮಗು, ಆ ಮಗುವಿನ ಕೈಗೆ ಚಾಕು ಸಿಕ್ಕಿದೆ. ಮಗುವಿಗೆ ಅದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ, ಏನೋ ಒಂದು ಹೊಸದಾಗಿ ಆಟ ಆಡೋದಕ್ಕೆ ನನಗೆ ಸಿಕ್ಕಿದೆ ಅಂತ. ಮಗು ಆ ಚಾಕುವನ್ನು ಕೈಯಲ್ಲಿ ಹಿಡ್ಕೊಂಡು ತಿರುಗಿಸಿ ತಿರುಗಿಸಿ ಆಟವಾಡ್ತಾ ಇದೆ. ಅದನ್ನು ತಾಯಿ ನೋಡ್ತಾಳೆ, ಅರೇ ಪುಟ್ಟ ಮಗುವಿನ ಕೈಗೆ ಚಾಕು ಸಿಕ್ಕಿತಲ್ಲ, ಏನು ಮಾಡೋದು, ಅದನ್ನು ಕೊಡು ವಾಪಸ್, ಇಲ್ಲಿ ಕೊಡು ನನಗೆ ಅಂತ ಕೇಳಿದರೆ ಮಗು ಅದನ್ನು ಇನ್ನೂ ಬಿಗಿಯಾಗಿ ಹಿಡ್ಕೋಬೋದು, ಮಗುವಿಗೆ ಗಾಯವಾಗ್ಬೋದು. ಬುದ್ಧಿವಂತಳಾದ ತಾಯಿ ಏನು ಮಾಡ್ತಾಳೆ, ಬಣ್ಣ ಬಣ್ಣದ ಆಟಿಕೆಗಳನ್ನು ತಂದು ಮಗುವಿನ ಗಮನವನ್ನು ಆಟಿಕೆಯತ್ತ ಸೆಳೆಯುತ್ತಾಳೆ. ಮಗು ಆಟಿಕೆಯಿಂದ ಆಕರ್ಷಿತಗೊಂಡು ಅದೇನು ಮಾಡುತ್ತೆ, ತನ್ನ ಕೈಯಲ್ಲಿರುವ ಚಾಕುವನ್ನು ಅಲ್ಲೇ ಕೆಳಗೆ ಬಿಟ್ಟು ಆ ಕಲರ್ಫುಲ್ ಟಾಯ್ಸ್ಗೆ ತನ್ನ ಟಾಯ್ಸ್ ಹತ್ತ ತನ್ನ ಕೈನ ಚಾಚುತ್ತೆ ಅಲ್ವಾ. ಆವಾಗ ಏನಾಯಿತು, ಚಾಕು ತನ್ನಿಂತಾನೆ ಕೆಳಗಡೆ ಬಿಟ್ಟುಬಿಟ್ಟು ಅದು ಟಾಯ್ಸನ್ನು ತಗೊಂಡ್ಬಿಡ್ತು. ಅದೇ ಥರ ಸೊ ನಮಗೆ ಜೀವನದಲ್ಲಿ ಮುಖ್ಯವಾಗಿರುವಂಥದ್ದು ಯಾವುದು, ಅವಶ್ಯವಿರುವಂಥದ್ದು ಯಾವುದು, ಅದನ್ನು ನಾವು ಯೋಚಿಸಿದಾಗ, ಅದರ ಬಗ್ಗೆ ನಾವು ಚಿಂತನೆಯನ್ನು ನಡೆಸಿ ಆ ಮಾರ್ಗದಲ್ಲಿ ನಾವು ಮುಂದುವರಿದಾಗ ಅನಗತ್ಯವಾದ ವಿಷಯಗಳಿಗೆ ಸಮಯನೇ ಇರುವುದಿಲ್ಲ. ಯಾಕೆಂದರೆ ಇಲ್ಲಿ ಸಮಯ ಪ್ರತಿಯೊಂದು ಕ್ಷಣವೂ ತುಂಬ ಅಮೂಲ್ಯವಾದದ್ದು. ನಾವದನ್ನು ವೃಥ ಕಾಲಹರಣ ಮಾಡೋದರಲ್ಲಿ ಕಳೆಯುತ್ತೀವಿ, ಯಾವುದಕ್ಕೂ ಪ್ರಯೋಜನ ಇಲ್ಲದಾಗಿ ಐಹಿಕ ವಿಷಯಗಳಲ್ಲಿ ನಾವು ತೊಡಗಿಕೊಳ್ಳುತ್ತೇವೆ. ಎಷ್ಟೇ ಸಮಯವನ್ನು ಈ ಐಹಿಕ ವಿಷಯಗಳಲ್ಲಿ ನಾವು ತೊಡಗಿಸಿಕೊಳ್ಳಿ, ಅದರಿಂದ ಯಾವ ಲಾಭವೂ ಇಲ್ಲ. ಆದರೆ ನಾವು ಅದನ್ನು ಆಧ್ಯಾತ್ಮಿಕ ವಿಷಯಕ್ಕೆ ನಾವು ಅದನ್ನು ತೊಡಗಿಸಿಕೊಂಡ್ರೆ ಪ್ರತಿ ಒಂದು ಕ್ಷಣವು ಅದು ನಮ್ಮ ಅಂದರೆ ಒಂದು ಅತ್ಯಮೂಲ್ಯ ಕ್ಷಣವಾಗುತ್ತೆ ಮಾತ್ರವಲ್ಲ, ನಮ್ಮ ಒಂದು ಪುಣ್ಯದ ಕ್ರೆಡಿಟ್ ಅನ್ನುವಂಥದ್ದು ಅದು ಕ್ರೆಡಿಟ್ ಆಗುತ್ತೆ ಆ ಅಕೌಂಟಲ್ಲಿ ಅಂತ ಹೇಳಲಾಗುತ್ತೆ. ಅದರಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ಭಕ್ತಿ ಸೇವೆ ಅನ್ನುವಂಥದ್ದು. ಸೊ ಭಕ್ತಿ ಯಾವತ್ತೂ ಕ್ಷಯಿಸುವುದಿಲ್ಲ. ನಾವು ನಮ್ಮನ್ನು ಭಕ್ತಿ ಮಾರ್ಗದಲ್ಲಿ ನಾವು ತೊಡಗಿಸಿಕೊಂಡ್ರೆ ದಿವಸದ ಅರ್ಧ ಗಂಟೆ ನಾವು ಭಕ್ತಿ ಮಾರ್ಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಆ ಅರ್ಧ ಗಂಟೆ ಅದು ಪರ್ಮನೆಂಟ್ ಆಗಿರುವಂಥದ್ದು ನಮ್ಮ ಜೀವನದ ಒಂದು ಸಮಯದಲ್ಲಿ. ಅದು ಅತ್ಯಮೂಲ್ಯವಾಗಿ ನಾವು ಅದನ್ನು ಅಂದರೆ ಅದನ್ನು ತುಂಬ ಒಂದು ಸದುಪಯೋಗ ಪಡಿಸಿಕೊಂಡಿದ್ದೀವಿ ಆ ಸಮಯವನ್ನು ಅಂತ ಅರ್ಥ. ಯಾಕೆಂದರೆ ಅದು ನಮಗೆ ಶಾಶ್ವತವಾದಂಥ ಲಾಭವನ್ನು ಕೊಡುತ್ತದೆ. ಅದೇ ಕೆಲಸಕ್ಕೆ ಬಾರದಿರುವಂಥ ವಿಷಯಗಳು, ಅವಶ್ಯಕತೆ ಇಲ್ಲದಿರುವಂಥ ವಿಷಯಗಳಲ್ಲೇ ನಾವು ನಮ್ಮನ್ನು ತೊಡಗಿಸಿಕೊಳ್ತೇವೆ ಹೆಚ್ಚಾಗಿ. ಅದರಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಸಾವಿನ ಸಮಯದಲ್ಲಿ ಇವ್ಯಾವೂ ನಮ್ಮ ಜೊತೆ ಬರಲ್ಲ. ನಾವು ಪಾಲಿಸಿದ ಧರ್ಮ, ಭಕ್ತಿ, ಪುಣ್ಯ ಇದಿಷ್ಟು ಮಾತ್ರ ಸಾವಿನ ಸಮಯದಲ್ಲಿ ನಮ್ಮ ಜೊತೆ ಬರುತ್ತೆ, ಪರ್ಮನೆಂಟ್ ಆಗಿ ಅದು ನಮ್ಮ ಜೊತೆ ಇರುವಂಥದ್ದು ಭಕ್ತಿ ಮತ್ತು ಧರ್ಮ ಅನ್ನೋದನ್ನು ನಾವು ಅರಿತುಕೊಳ್ಬೇಕು. ಆದ್ದರಿಂದ ಉತ್ತಮ ಅಭಿರುಚಿಯನ್ನು ಬೆಳೆಸಿಕೊಳ್ಳೋದ್ರ ಮೂಲಕ ಅನಾವಶ್ಯಕವಾಗಿರೋದ್ರ ಜೊತೆ ತನ್ನಿಂತಾನೆ ಅನಾಸಕ್ತಿ ಬೆಳೀತಾ ಬರುತ್ತೆ. ಯಾವುದು ನನಗೆ ಇಂಪಾರ್ಟೆಂಟ್ ಜೀವನದಲ್ಲಿ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಸೊ ಆವಾಗ ಪ್ರಯಾರಿಟಿ ಯಾವುದಕ್ಕೆ ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮ್ಮ ಜೀವನದಲ್ಲಿರುವಂತಹ ವಿಷಯಗಳನ್ನು ನಾವು ನಾಲ್ಕು ವಿಭಾಗಗಳಾಗಿ ವಿಂಗಡಿಸ್ಬೋದು. ಮೊಟ್ಟ ಮೊದಲನೇದಾಗಿ ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್, ಅಂದರೆ ತುರ್ತಾಗಿ ಮಾಡಬೇಕಾಗಿರುವಂಥದ್ದು ಮತ್ತು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು. ಎರಡನೆಯದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು ಆದರೆ ಅಂಥ ಅರ್ಜೆಂಟ್ ಏನಿಲ್ಲ, ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಮೂರನೆಯದು ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್. ಸೊ ಮಾಡಲೇಬೇಕು ಆದರೆ ಅಂಥ ಒಂದು ಮುಖ್ಯವಾದಂಥ ಕೆಲಸವಲ್ಲ ಅಂಥೇಳಿ. ನಾಲ್ಕನೆಯದು ಲೀಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಲೀಸ್ಟ್ ಅರ್ಜೆಂಟ್, ಅಂದರೆ ಅದು ಅದಕ್ಕೆ ಪ್ರಾಮುಖ್ಯತೆಯೂ ಇಲ್ಲ, ಅದು ನಮ್ಮ ತುರ್ತಾಗಿ ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ ಅಂಥೇಳಿ. ಈ ನಾಲ್ಕು ವಿಧಗಳಾಗಿ ನಾವು ಅದನ್ನು ವಿಂಗಡಿಸಿದಾಗ, ಸೊ ಈಗ ಅರ್ಜೆಂಟ್, ಮೋಸ್ಟ್ ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಯಾವುದು ಅಂತ ನಮಗೆ ಗೊತ್ತಾಗುತ್ತೆ. ನಾವಲ್ಲಿ ಹಾಕ್ಬೋದು ಯಾವ ಕೆಲಸವನ್ನು ನಾವು ಮಾಡಬೇಕಂತೇಳಿ. ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಸೊ ಹೀಗೆ ನಾವು ಅದನ್ನ ಡಿವೈಡ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಜೀವನದಲ್ಲಿ ಅವಶ್ಯಕತೆ ಇಲ್ಲದಿರುವಂಥ ಕೆಲಸ ಅಂದರೆ ಮಾಡುವ ಅವಶ್ಯಕತೆ ಇಲ್ಲ ಒಂದು, ಮತ್ತು ಅಂಥ ಅರ್ಜೆಂಟ್ ಕೂಡ ಇಲ್ಲ ಅದನ್ನು ಅನ್ನುವಂಥದನ್ನು ನಾವು ಈ ಥರ ಒಂದು ಶೆಡ್ಯೂಲನ್ನು ಮಾಡಿಕೊಳ್ಬೋದು. ಒಂದು ಇದೊಂದು ಉತ್ತಮವಾದಂಥ ವಿಧಾನ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ ಯಾವುದು ನಮಗೆ ಶಾಶ್ವತವಾದಂಥ ಲಾಭವನ್ನು ತಂದುಕೊಡುತ್ತೆ ಈ ಜೀವನದಲ್ಲಿ, ಅದಕ್ಕೆ ನಾವು ಪ್ರಯಾರಿಟೈಸ್ ಹೇಗೆ ಮಾಡೋದು ಅನ್ನುವಂಥದ್ದು. ಅದಾದಮೇಲೆ ಮೂರನೇದಾಗಿ ನಮ್ಮನ್ನು ಈ ಭೌತಿಕ ಜಗತ್ತಿನ ಒಡೆಯರು ನಾವು ಅಂತ ತಿಳಿದುಕೊಳ್ಳೋದನ್ನು ನಾವು ಬಿಡಬೇಕು. ಯಾಕಂದರೆ ಈ ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಎರಡೂ ಕೂಡ ನನ್ನ ಒಂದು ಇಚ್ಛೆಯ ಪ್ರಕಾರ ನಡೆಯುತ್ತೆ ಅಂತ ಭಗವಂತ ಹೇಳ್ತಾರೆ. ಎಲ್ಲದರ ಮಾಲೀಕ ಭಗವಂತನ ಅಲ್ವಾ? ಸೊ ನಾವು ಈ ಅಹಿಕ ಪ್ರಪಂಚಕ್ಕೆ ಬರುವಾಗ ಏನನ್ನು ತಗೊಂಡು ಬಂದಿಲ್ಲ, ಇಲ್ಲಿಂದ ಹೋಗುವಾಗಲೂ ನಾವು ಏನನ್ನು ತಗೊಂಡು ಹೋಗಲ್ಲ, ಖಾಲಿ ಕೈಯಲ್ಲಿ ಬರ್ತೀವಿ, ಖಾಲಿ ಕೈಯಲ್ಲಿ ಹೋಗ್ತೀವಿ. ಸೊ ನಾವು ಈ ನಡುವೆ ಬರುವುದು ಮತ್ತು ಹೋಗೋದ್ರ ನಡುವೆ ಇಲ್ಲಿ ಏನಿರುತ್ತೋ ಅದೆಲ್ಲ ನಮ್ಮದು ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಯಾವುದೂ ನಮ್ಮದಲ್ಲ, ನಾವಿಲ್ಲಿಗೆ ಗೆಸ್ಟ್ ಥರ ಬರ್ತೀವಿ ಅಷ್ಟೇ. ಸ್ವಲ್ಪ ದಿವಸ ನಮ್ಮದು ಇದು ಅಂತೇಳಿ ನಾವು ಕ್ಲೈಮ್ ಮಾಡ್ತೀವಿ, ಅದಾದಮೇಲೆ ಮತ್ತೆ ನಾವು ಬಿಟ್ಟು ಹೋಗ್ತೀವಿ. ಸೊ ನಾವು ಹೇಗೆ ಒಡೆಯರಾಗೋದಕ್ಕೆ ಸಾಧ್ಯ ಯಾವುದಾದ್ರಾದರೂ? ಎಲ್ಲದಕ್ಕೂ ನಾವು ಒಡೆಯರಂತ ನಾವು ಹೇಳಿದ್ದು ಕೂಡ ಅದೆಲ್ಲ ಟೆಂಪರರಿ, ನಾವು ಮಾಲೀಕರಾಗ್ಬೋದು ಯಾವುದ್ರದ್ರಾದರೂ. ಶಾಶ್ವತವಾದ ಮಾಲೀಕರು ನಾವಲ್ಲ ಅನ್ನೋದನ್ನು ನಾವು ತಿಳಿದುಕೊಳ್ಳುವಂಥದ್ದು. ಸೊ ಈ ಒಂದು ವಿಧಾನಗಳಿಂದ ನಮ್ಮನ್ನು ನಾವು ಈ ಅಹಿಕ ಪ್ರಪಂಚದಿಂದ ದೂರ ಇಡಬಹುದು ಅಂತೇಳಿ. ಸೊ ಶರಣಾಗತಿಯ ಪ್ರಕ್ರಿಯೆಯನ್ನು ಈ ಶ್ಲೋಕದಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದೆ. ಮೊದಲನೆಯ ಅರ್ಹತೆ ಎಂದರೆ ಮನುಷ್ಯನು ಗರ್ವದಿಂದ ಭ್ರಾಂತನಾಗಬಾರದು. ತಾನೇ ಅಹಿಕ ಪ್ರಕೃತಿಯ ಪ್ರಭು ಎಂದುಕೊಂಡ ಬದ್ಧ ಆತ್ಮನು ಜಂಬದಿಂದ ಬೀಗುತ್ತಾನೆ. ಆದ್ದರಿಂದ ಭಗವಂತನಿಗೆ ಶರಣಾಗುವುದು ಆತನಿಗೆ ತುಂಬ ಕಷ್ಟವಾಗುತ್ತೆ. ನಿಜವಾದ ಜ್ಞಾನವನ್ನು ಬೆಳೆಸಿಕೊಂಡು ಮನುಷ್ಯ ತಾನು ಅಹಿಕ ಪ್ರಕೃತಿಯ ಪ್ರಭುವಲ್ಲ, ಭಗವಂತನೇ ಪ್ರಭು ಎಂದು ತಿಳಿಯಬೇಕು. ಗರ್ವದಿಂದ ಬರುವ ಭ್ರಮೆಯಿಂದ ಮನುಷ್ಯನು ಮುಕ್ತನಾದಾಗ ಅವನು ಶರಣಾಗತಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು. ಈ ಅಹಿಕ ಪ್ರಪಂಚದಲ್ಲಿ ಸ್ವಲ್ಪ ಗೌರವವನ್ನು ಸದಾ ನಿರೀಕ್ಷಿಸುತ್ತಿರುವ ಮನುಷ್ಯ ಭಗವಂತನಿಗೆ ಶರಣಾಗತನಾಗಲಾರ? ಅಹಂಕಾರದ ಕಾರಣ ಮಾಯೆ. ಏಕೆಂದರೆ ಮನುಷ್ಯ ಇಲ್ಲಿ ಬಂದು ಸ್ವಲ್ಪ ಸಮಯ ಇದ್ದು ಹೊರಟು ಹೋದರು ತಾನು ಈ ಜಗತ್ತಿನ ಪ್ರಭು ಎನ್ನುವ ಮೂರ್ಖ ಭಾವನೆ ಅವನಿಗಿರುತ್ತದೆ. ಹೀಗೆ ಅವನು ಎಲ್ಲ ವಿಷಯಗಳನ್ನು ಜಟಿಲಗೊಳಿಸ್ತಾನೆ ಮತ್ತು ಯಾವಾಗಲೂ ತೊಂದರೆಯಲ್ಲಿರ್ತಾನೆ. ಇಡೀ ಪ್ರಪಂಚವು ಈ ಭಾವನೆಯಲ್ಲೇ ಮುಂದುವರಿಯುತ್ತದೆ. ಈ ಭೂಮಿಯು ಮಾನವ ಸಮಾಜಕ್ಕೆ ಸೇರಿದ್ದು ಎಂದು ಜನ ಭಾವಿಸ್ತಾರೆ. ತಾವು ಭೂಮಿಯ ಒಡೆಯರು ಎನ್ನುವ ಸುಳ್ಳು ಭಾವನೆಯಿಂದ ಅದನ್ನು ಹಂಚಿಕೊಂಡಿದ್ದಾರೆ. ಮಾನವ ಸಮಾಜವೇ ಈ ಪ್ರಪಂಚದ ಒಡೆಯ ಎನ್ನುವ ಸುಳ್ಳು ಭಾವನೆಯಿಂದ ಮನುಷ್ಯ ಹೊರಬರಬೇಕು. ಮನುಷ್ಯ ಇಂತಹ ಸುಳ್ಳು ಭಾವನೆಯಿಂದ ಬಿಡುಗಡೆ ಹೊಂದಿದಾಗ ಕೌಟುಂಬಿಕ, ಸಾಮಾಜಿಕ ಮತ್ತು ರಾಷ್ಟ್ರೀಯ ಅಭಿಮಾನಗಳಿಂದ ಮೂಡಿದ ಎಲ್ಲ ಸುಳ್ಳು ಸಹವಾಸದಿಂದಲೂ ಅವನು ಬಿಡುಗಡೆಯಾಗುತ್ತಾನೆ. ಈ ತಪ್ಪು ಸಹವಾಸಗಳು ಮನುಷ್ಯನನ್ನು ಈ ಅಹಿಕ ಜಗತ್ತಿಗೆ ಬಂಧಿಸುತ್ತವೆ. ಈ ಹಂತದ ಅನಂತರ ಮನುಷ್ಯನು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ವಾಸ್ತವವಾಗಿ ಯಾವುದು ತನ್ನದು ಯಾವುದು ತನ್ನದಲ್ಲ ಎನ್ನುವ ಅರಿವನ್ನು ಬೆಳೆಸಿಕೊಳ್ಳಬೇಕು. ವಿಷಯಗಳನ್ನು ಯಥಾರ್ಥವಾಗಿ ಇರುವಂತೆ ತಿಳಿದುಕೊಂಡಾಗ ಅವನು ಸುಖ ದುಃಖ ಸಂತೋಷ ನೋವು ಇಂತಹ ದ್ವಂದ್ವ ಪರಿಕಲ್ಪನೆಗಳಿಂದ ಮುಕ್ತನಾಗುತ್ತಾನೆ. ಅವನ ಜ್ಞಾನ ಪರಿಪೂರ್ಣವಾಗುತ್ತದೆ. ಆಗ ದೇವೋತ್ತಮ ಪರಮಪುರುಷನಿಗೆ ಶರಣಾಗುವುದು ಅವನಿಗೆ ಸಾಧ್ಯವಾಗುತ್ತದೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇವರ ಸಹಯೋಗದಲ್ಲಿ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ವಿಶೇಷ ಸರಣಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮ.

ನಮಸ್ತೆ ಎಲ್ಲರಿಗೂ, ನಾನು ಡಾಕ್ಟರ್ ರಮೇಶ್ ಕಿಲೇದಾರ್ ಅಂತ. ಶಲ್ಯತಂತ್ರ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ನಾನು ಕೇಲಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾವು ಇವತ್ತಿನ ವಿಷಯ ಸ್ಪೋರ್ಟ್ಸ್ ಮೆಡಿಸಿನ್ ಮತ್ತು ಆಯುರ್ವೇದ. ಸ್ಪೋರ್ಟ್ಸ್ ಮೆಡಿಸಿನ್ ಮತ್ತು ಆಯುರ್ವೇದದ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ. ಸ್ಪೋರ್ಟ್ಸ್ ಮೆಡಿಸಿನ್ ಎಂದರೇನು? ಸ್ಪೋರ್ಟ್ಸ್ ಮೆಡಿಸಿನ್ ಎಂದರೆ ನೀವು ಕ್ರೀಡೆ ಅಥವಾ ಕ್ರೀಡೆ ಆಡುವಾಗ ಏನಾದರೂ ಪೆಟ್ಟು ಮತ್ತು ಪೆಟ್ಟು ಏನು ಆದರೆ ಅಲ್ಲಿ ಅದಕ್ಕೆ ಚಿಕಿತ್ಸೆ ಹೇಗೆ ಮಾಡುವುದು, ಇದು ಒಂದು ಭಾಗ. ಮತ್ತು ಇನ್ನೊಂದು, ಪೆಟ್ಟು ಬೀಳದ ಹಾಗೆ ನಾವು ಹೇಗೆ ಅದನ್ನು ತಡೆಯಬಹುದು, ಇದೊಂದು ಎರಡನೇ ಭಾಗ. ಅದರಿಂದ ಪ್ರಿವೆಂಟಿವ್ ಮತ್ತು ಟ್ರೀಟ್ಮೆಂಟ್. ಸೊ ಪ್ರಿವೆಂಟಿವ್ ಅಂತಂದರೆ ಕ್ರೀಡೆ ಆಡುವಾಗ ನಾವು ಹೇಗೆ ಅದನ್ನು ಗಾಯಗಳಾಗಲ್ಲ ಆಗಲಾರದಂತ ನಾವು ಹೇಗೆ ಏನು ಮಾಡಬೇಕು, ಆಮೇಲೆ ಗಾಯ ಅಥವಾ ಏನಾದರೂ ಇಂಜುರಿ ಅಂತೀವಿ ಅವು ಏನ ಆದರೆ ನಾವು ಅದನ್ನು ಹೇಗೆ ಟ್ರೀಟ್ಮೆಂಟ್, ಚಿಕಿತ್ಸೆ ಹೇಗೆ ಮಾಡಬೇಕು ಅನ್ನೋದು ತಿಳಿದುಕೊಳ್ಳೋದೇ ಸ್ಪೋರ್ಟ್ಸ್ ಮೆಡಿಸಿನ್ ಅಂತ. ಆಯುರ್ವೇದದಲ್ಲಿ ಸ್ಪೋರ್ಟ್ಸ್ ಮೆಡಿಸಿನ್ ಬಗ್ಗೆ ಉಲ್ಲೇಖ, ಡೈರೆಕ್ಟ್ ಆಗಿ ಉಲ್ಲೇಖ ಇಲ್ಲ. ಆದರೆ ಕೆಲವೊಂದು ವಿಷಯಗಳನ್ನು ನಾವು ಸ್ಪೋರ್ಟ್ಸ್ ಮೆಡಿಸಿನ್ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಎರಡು ವಿಷಯ, ಒಂದು ಭಗ್ನ ಮತ್ತು ಇನ್ನೊಂದು ಸಂಧಿ ಮೋಕ್ಷ. ಆಚಾರ್ಯ ಸುಶ್ರುತರು ಭಗ್ನ ಮತ್ತು ಸಂಧಿ ಮೋಕ್ಷ ಅಂತ ಎರಡು ವಿಷಯ ಬಗ್ಗೆ ತಿಳಿಸುವಾಗ ಅದರಲ್ಲಿ ಸ್ಪೋರ್ಟ್ಸ್ ಮೆಡಿಸಿನ್ ವಿಷಯ ಬಗ್ಗೆ ನಾವು ಸಾಕಷ್ಟು ವಿಷಯಗಳು ಅದರಲ್ಲಿ ಲಭ್ಯವಿರುತ್ತದೆ. ಸೊ 12 ಬಗೆಯ ಭಗ್ನ ಮತ್ತು 6 ಬಗೆಯ ಸಂಧಿ ಮೋಕ್ಷಗಳನ್ನು ಹೇಳಿದ್ದಾರೆ. ಆ ವಿಷಯಗಳನ್ನು ನಾವು ನೋಡಿದಾಗ ಕೆಲವೊಂದು ವಿಷಯಗಳು ಏನು ಸ್ಪೋರ್ಟ್ಸ್ ಮೆಡಿಸಿನ್ ಅದರಲ್ಲಿ ನಾವು ಎರಡು ವಿಷಯಗಳನ್ನು ಎರಡು ನೋಡಿದಾಗ ಎರಡು ಸೇಮ್ ಇರುತ್ತೆ. ಆ ಚಿಕಿತ್ಸಾ ಪದ್ಧತಿಗಳನ್ನು ನಾವು ಸ್ಪೋರ್ಟ್ಸ್ ಮೆಡಿಸಿನಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಸೊ ನಾವು ಭಗ್ನ ಆಗಬೇಕು ಅಥವಾ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ ಅಥವಾ ಡಿಸ್ಲೊಕೇಶನ್ ಅಂತ ಹೇಳ್ತೀವಿ, ಅದಕ್ಕೆ ಏನೇನು ಕಾರಣಗಳಿದೆಯೋ ಅವೆಲ್ಲ ಕಾರಣಗಳು ಸ್ಪೋರ್ಟ್ಸ್ ಮೆಡಿಸಿನ್ ವಿಷಯದಲ್ಲಿ ಬರುತ್ತವೆ. ನಾವು ಆಯುರ್ವೇದದೊಳಗೆ ನಾವು ಸ್ಪೋರ್ಟ್ಸ್ ಮೆಡಿಸಿನ್ ಅನ್ನು ನೋಡಿದಾಗ ಅದರಲ್ಲಿ ಎರಡು ವಿಷಯಗಳು ಇರುತ್ತೆ. ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್, ಅಂದ್ರೆ ಆಯುರ್ವೇದದಲ್ಲಿ ಏನೇನು ಪ್ರಿವೆಂಟಿವ್ ಆಸ್ಪೆಕ್ಟ್ ಏನು ಹೇಳಿದ್ದಾರೆ ಸ್ಪೋರ್ಟ್ಸ್ ಮೆಡಿಸಿನ್ ಬಗ್ಗೆ. ಇನ್ನೊಂದು ಏನಂದ್ರೆ ಚಿಕಿತ್ಸೆ ಬಗ್ಗೆ. ಪ್ರಿವೆಂಟಿವ್ ಮೆಡಿಸಿನ್ ಅಲ್ಲಿ ಇಂಜುರಿ ಅಥವಾ ಗಾಯಗಳು ಅಥವಾ ನೋವುಗಳು ಆಗಲಾರದಂತ ನಾವು ಏನೇನ್ ಮಾಡಬೇಕು, ಆಮೇಲೆ ನಮ್ಮ ದೇಹವನ್ನು ನಾವು ಹೆಂಗೆ ಫಿಟ್ ಆಗಿ ಇಟ್ಕೋಬೇಕು. ಇವತ್ತಿನ ದಿನದಲ್ಲಿ ಒಂದು ಆರೋಗ್ಯ ಮತ್ತು ಒಂದು ಫಿಟ್ನೆಸ್ ಮತ್ತು ಕ್ರೀಡೆ ಇವು ಮೂಲಭೂತ, ಒಂದು ಒಬ್ಬ ಮನುಷ್ಯನಿಗೆ ಬೇಕಾದಂತ ಮೂಲಭೂತ ವಿಷಯಗಳು. ಯಾವಾಗ ನಾವು ಒಂದು ಕ್ರೀಡೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕಾದ್ರೆ ನಾವು ಫಿಟ್ ಇರಬೇಕು, ನಾವು ಒಳ್ಳೆಯದು ನಮ್ಮ ದೇಹವನ್ನು ಸರಿಯಾಗಿ ಇಟ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ಏನೇನು ಮಾಡಬೇಕು ಆಯ್ತಾ, ನಮ್ಮ ಆಯುರ್ವೇದದಲ್ಲಿ ದಿನನಿತ್ಯ ಮತ್ತು ದಿನಚರ್ಯ ಮತ್ತು ಋತುಚರ್ಯ ಅಂತ ಹೇಳಿದ್ದಾರೆ. ದಿನಚರ್ಯ ಅಂತಂದ್ರೆ ನಾವು ಬೆಳಗ್ಗೆಯಿಂದ ರಾತ್ರಿಯೊಳಗೆ ಏನೇನು ನಾವು ಮಾಡಬೇಕು, ಏನೇನು ತರ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು, ಯಾವ್ದು ಆಹಾರ ಪದ್ಧತಿಗಳು, ಯಾವ್ದು ವಿಷಯಗಳು ಅಥವಾ ಏನೇನು ನಾವು ಮಾಡಬೇಕು, ನಾವು ಹೆಂಗ್ ಇರಬೇಕು ಅನ್ನೋದನ್ನ ಹೇಳಿದ್ದಾರೆ. ಅದರಲ್ಲಿ ನಾವು ಮಸಾಜ್ ಮಾಡ್ಕೋದಿರೋದು, ಅಭ್ಯಂಗ ಅಂತ ಹೇಳ್ತೀವಿ ಅದನ್ನ ಮಾಡ್ಕೋದಿರೋದು, ಆಮೇಲೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದು ಹೇಳಿದ್ದಾರೆ. ಮತ್ತು ಋತುಚರ್ಯಗಳಲ್ಲಿ ನಾವು ಒಂದೊಂದು ಋತು ಅಂದ್ರೆ ಈಗ ಚಳಿಗಾಲ ಬಂದಾಗ ನಾವು ಏನ್ ಮಾಡ್ಕೋಬೇಕು, ನಮ್ಮ ದೇಹವನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು, ಏನೇನು ನಾವು ಊಟ ಮತ್ತು ಆಹಾರ ಸೇವನೆಯಲ್ಲಿ ನಮ್ಮ ಹೇಗೆ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಈ ಆಹಾರ ಸೇವನೆ ಮತ್ತು ನಮ್ಮ ದಿನನಿತ್ಯ ಕರ್ಮಗಳನ್ನು ನಾವು ಕರೆಕ್ಟ್ ಆಗಿ ಅಥವಾ ಋತು ಅನುಸಾರವಾಗಿ ನಾವು ಯಾವಾಗ ಮಾಡಿದಾಗ ನಮ್ಮ ದೇಹ ಚೆನ್ನಾಗಿರುತ್ತೆ. ನಮ್ಮ ದೇಹ ಚೆನ್ನಾಗಿದ್ದಾಗ ನಾವು ಕ್ರೀಡೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬಹುದು. ನಮ್ಮನ್ನು ತೊಡಗಿಸಿಕೊಂಡಾಗ ನಾವು ನೋವು ಆಗಲಾರದೆ ಅಥವಾ ಗಾಯಗಳು ಆಗಲಾರದಂತೆ ನಾವು ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು. ಸೊ ಇದು ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್ ಅಂತ ನಾವು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಮತ್ತು ಚಿಕಿತ್ಸಾ ಅಥವಾ ಚಿಕಿತ್ಸಾ ಅಂದ್ರೆ ಯಾವಾಗ ಮನುಷ್ಯ ಎಲ್ಲ ದೇಹ ಎಲ್ಲ ಆಹಾರ ಪದ್ಧತಿ ಎಲ್ಲ ಸರಿ ಇದ್ದಾಗ ಕೂಡ ಕ್ರೀಡೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ನಮಗೆ ಗಾಯಗಳು ಅಥವಾ ನೋವುಗಳು ಆಗುವಂತ ಸಂಭವ ಇರುತ್ತದೆ. ಸೊ ಅಂತ ಸಂಭವಗಳಲ್ಲಿ ಅಂತದರಲ್ಲಿ ನಾವು ಅದನ್ನ ಎರಡು ಬಗೆಯಾಗಿ ನಾವು ನೋಡಿಕೊಳ್ಳಬಹುದು. ಒಂದು ಅಕ್ಯೂಟ್ ಇಂಜುರಿ ಮತ್ತು ಇನ್ನೊಂದು ಕ್ರಾನಿಕ್ ಇಂಜುರಿ ಅಂತ ಹೇಳ್ತಾರೆ. ಅಕ್ಯೂಟ್ ಇಂಜುರಿ ಅಂದ್ರೆ ನಾವು ಆಟವಾಡುವಾಗ ನಮ್ಮಲ್ಲಿ ಏನಾದರೂ ಬಿದ್ದಾಗ ನಮಗೆ ಏನು ಗಾಯಗಳು ಅಥವಾ ನೋವುಗಳು ಇಮಿಡಿಯೇಟ್ ಅವಾಗ ಆದಾಗ ನಾವು ಅದನ್ನ ಅಕ್ಯೂಟ್ ಇಂಜುರಿ ಅಂತ ನಾವು ಹೇಳ್ತೀವಿ. ಕ್ರಾನಿಕ್ ಇಂಜುರಿ ಅಂದ್ರೆ ದಿನನಿತ್ಯ ನಾವು ನಮ್ಮಲ್ಲಿ ನಾವು ಕ್ರೀಡೆಯಲ್ಲಿ ತೊಡಗಿಸಿಕೊಂಡಾಗ ಒಂದು ಜಾಯಿಂಟ್ ಅಥವಾ ಒಂದು ಸಂದನ್ನ ನಾವು ಬಹಳ ದಿವಸಗಳಿಗೆ ಬಹಳ ತಿಂಗಳು ಬಹಳ ವರ್ಷಗಳ ಕಾಲ ನಾವು ಯೂಸ್ ಮಾಡಿದಾಗ ಅದರಲ್ಲಿ ಮೈಕ್ರೋ ಇಂಜುರೀಸ್ ಅಂತ ಅಂದ್ರೆ ಡೈಲಿ ಸ್ವಲ್ಪ ಸ್ವಲ್ಪ ಅಲ್ಲಿ ಇಂಜುರಿ ಆಗ್ತಾ ಹೋದಾಗ ಒಂದು 5 ವರ್ಷ ಅಥವಾ 10 ವರ್ಷ ಆದ್ಮೇಲೆ ಆ ಸಂದು ನಮಗೆ ಆಟ ಆಡೋಕ ಅಥವಾ ನಮ್ಮನ್ನ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳೋಕೆ ನಮ್ಮನ್ನ ಅದು ಅಶಕ್ತವಾಗಿ ಮಾಡುತ್ತದೆ. ಸೊ ಆವಾಗ ನಾವು ಅದನ್ನ ಟ್ರೀಟ್ಮೆಂಟ್ ಹೇಗೆ ಮಾಡಬೇಕು. ಸೊ ಇದು ಅಕ್ಯೂಟ್ ಇಂಜುರಿ ಮತ್ತು ಕ್ರಾನಿಕ್ ಇಂಜುರಿ ಅಂತ ಎರಡು ಬಗೆಯಲ್ಲಿ ನಾವು ಗಾಯಗಳು ಅಥವಾ ನೋವುಗಳ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬಹುದು. ಸೊ ಈಗ ಅಕ್ಯೂಟ್ ಇಂಜುರಿ ಆದಾಗ ಆಯುರ್ವೇದದಲ್ಲಿ ಏನು ಮಾಡಬೇಕು, ಆಮೇಲೆ ಕ್ರಾನಿಕ್ ಇಂಜುರಿ ಅಥವಾ ಬಹಳ ದೀರ್ಘಕಾಲದ ಇಂಜುರಿ ಅಂತ ಅಥವಾ ಗಾಯಗಳು ಅಂತ ಹೇಳಿದ್ವಿ, ದೀರ್ಘಕಾಲದ ನಂತರ ಆಗುವಂತ ಗಾಯಗಳು ಆದಾಗ
ನಾವು ಏನು ಮಾಡಬೇಕು. ಸೊ ಅವಾಗ ನಾವು ನಮ್ಮನ್ನ ಅಕ್ಯೂಟ್ ಇಂಜುರಿ ಅಂತ ಹೇಳಿದಾಗ, ಯಾವಾಗ ಒಂಥರ ಮನುಷ್ಯ ಅಥವಾ ಕ್ರೀಡಾಪಟು ಆಟ ಆಡುವಾಗ ಯಾವಾಗ ಬಿದ್ದಾಗ ಅಲ್ಲಿ ನೋವುಗಳು ಆಗುತ್ತವೆ, ಮೇ ಬಿ ಅದು ಗಾಯಗಳು ಆಗ್ತವೆ ಅಥವಾ ಸಂದು ನೋವಾಗುತ್ತೆ ಅಥವಾ ಫ್ರಾಕ್ಚರ್ಸ್ ಆಗುತ್ತೆ ಅಥವಾ ಡಿಸ್ಲೊಕೇಶನ್ ಅಂತ ನಾವು ಮೂಳೆ ಮುರಿತ ಆಗುತ್ತೆ ಅಥವಾ ಮೂಳೆ ಸಂದು ಬೇರೆ. ಸೊ ಈ ತರ ಬೇರೆ ಬೇರೆ ವಿಷಯಗಳು ಬಂದಾಗ ಆಯುರ್ವೇದದಲ್ಲಿ ಹೇಗೆ ಚಿಕಿತ್ಸೆ ಮಾಡಬೇಕು, ಮತ್ತು ದೀರ್ಘಕಾಲೀನ ಬಂದಾಗ ದೀರ್ಘಕಾಲ ನಾವು ಆ ಕ್ರೀಡೆಯಲ್ಲಿ ನಮ್ಮನ್ನ ತೊಡಗಿಸಿಕೊಂಡಾಗ ನಮ್ಮಲ್ಲಿ ಸಂದುಗಳಲ್ಲಿ ಜಾಯಿಂಟ್ಗಳಲ್ಲಿ ಬೇರೆ ಬೇರೆ ಆದಂತ ಒಂದು ಇಂಜುರಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅಂತವರೊಳಗೆ ನಾವು ಆಯುರ್ವೇದದಲ್ಲಿ ಏನು ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಸೊ ಯಾವಾಗ ನೋಡಿದಾಗ, ಯಾವಾಗ ನಾವು ಅಕ್ಯೂಟ್ ಇಂಜುರಿ ಅಂತ ಬಂದಾಗ, ನಾವು ಪೇಷಂಟ್ ಅನ್ನ ಪೇಷಂಟ್ ನಮ್ ಕಡೆ ಬಂದಾಗ ಈಗ ಒಂದು ಆಂಕಲ್ ಸ್ಪ್ರೇನ್ ಅಂತ ಹೇಳ್ತೀವಿ. ಇದು ನಮ್ಮ ದಿನನಿತ್ಯ ಅಥವಾ ಬಹಳ ಸಹಜವಾಗಿ ಅಥವಾ ಬಹಳ ರುಟೀನ್ ಆಗಿ ನಮ್ಮಲ್ಲಿ ಪೇಷಂಟ್ ಬರುವಂತವು ಆಟ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಾಗ, ಅದು ಫುಟ್ಬಾಲ್ ಇರಬಹುದು, ವಾಲಿಬಾಲ್ ಇರಬಹುದು ಅಥವಾ ಕ್ರಿಕೆಟ್ ಇರಬಹುದು ಅಥವಾ ದೇಸಿ ಕ್ರೀಡೆಗಳು ಕಬಡ್ಡಿ ಆ ತರ ಅವು ಇರಬಹುದು. ಇಂಥದ್ರಲ್ಲಿ ಆಂಕಲ್ ಸ್ಪ್ರೇನ್ ಅನ್ನೋ ಒಂದು ಕಾಮನ್ ಆಗಿರುವಂತ ನಮ್ಮಲ್ಲಿ ಪೇಷಂಟ್ಗಳು ನಮ್ಮಲ್ಲಿ ಬರುತ್ತವೆ. ಸೊ ಅಂಥದ್ರಲ್ಲಿ ನಾವು ಅವರಿಗೆ ಹೆಂಗೆ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಅಂತಂದ್ರೆ, ನಮ್ಮಲ್ಲಿ ಹೆಂಗೆ ಅತ್ಯಕ್ಕೆ ಚಿಕಿತ್ಸೆ ಅಂತಿದೆ, ಆಮೇಲೆ ದೀರ್ಘಕಾಲೀನ ಒಂದು ಚಿಕಿತ್ಸೆ ಅಂದ್ರೆ ದೋಷ ಧಾತುಗಳನ್ನು ನೋಡಿಕೊಂಡು ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಯಾವಾಗ ನಮ್ಮಲ್ಲಿ ಪೇಷಂಟ್ ಬಂದಾಗ, ಸೊ ಅವ್ರಿಗೆ ಅದು ಆ ಭಾಗವನ್ನ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಂದ್ರೆ ಅದನ್ನ ನಾವು ರಕ್ಷಿಸಬೇಕು. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಲೇಪ ಚಿಕಿತ್ಸಾ, ನಮ್ಮಲ್ಲಿ ಹೆಂಗೆ ಬಹಿರ್ ಪರಿಮಾರ್ಜನ ಮತ್ತು ಅಂತರ್ ಪರಿಮಾರ್ಜನ ಅಂತ ಎರಡು ಚಿಕಿತ್ಸಾ ಪದ್ಧತಿಗಳಿದೆ. ಬಹಿರ್ ಪರಿಮಾರ್ಜನ ಅಂತಂದ್ರೆ ನಾವು ಲೇಪ ಚಿಕಿತ್ಸಾ, ಶೇಖ ಚಿಕಿತ್ಸಾ, ಆಮೇಲೆ ಲೇಪ ಚಿಕಿತ್ಸಾ ಅಂದ್ರೆ ಪೌಡರ್, ನಮ್ಮಲ್ಲಿ ಆಯುರ್ವೇದ ಬರುವಂತಹ ಔಷಧಿ ಗಿಡ ಮೂಲಿಕೆಗಳನ್ನ ಚೂರ್ಣದ ನೀರನ್ನ ಮಿಕ್ಸಿ ಒಂದು ಲೇಪ ಮೇಲೆ ಸ್ಕಿನ್ ಚರ್ಮದ ಮೇಲೆ ಹಚ್ಚೋದ್ರಿಂದ ಬಾವುಗಳು ಊರ್ಮೆ ಆಗುತ್ತದೆ. ಆಮೇಲೆ ಸೇಕ್ ಅಂತ ಹೇಳ್ತೀವಿ, ಸೇಕ್ ಅಂದ್ರೆ ಆಯುರ್ವೇದ ಗಿಡ ಮೂಲಿಕೆಗಳ ಪೌಡರ್ ಅಥವಾ ಚೂರ್ಣವನ್ನ ಮಾಡಿ ಅದನ್ನ ಕಷಾಯ ತರ ನಾವು ಮಾಡಿ ಕಾಲಿನ ಮೇಲೆ ಅಥವಾ ಯಾವ್ದು ಇಂಜುರಿ ಆಗುವಂತ ಭಾಗಗಳ ಮೇಲೆ ನಾವು ಹಾಕ್ತೀವಿ, ನಾವು ಅಲ್ಲಿ ಅದನ್ನ ಸೇಕ್ ಅಂತ ಮಾಡ್ತೀವಿ. ಸೊ ಇದ ಲೇಪ ಚಿಕಿತ್ಸಾ, ಸೇಕ ಚಿಕಿತ್ಸಾ ಅಂತ ವಿವಿಧ ಲೋಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಲ್ಲೇ ಆ ಗಾಯ ಆದಾಗ ನಾವು ಮಾಡುವಂತ ಚಿಕಿತ್ಸೆಗಳನ್ನ ನಾವು ಬಹಿರ್ ಪರಿಮಾರ್ಜನ ಚಿಕಿತ್ಸಾ ಅಂತ ಹೇಳಿದ್ವಿ. ಮತ್ತೆ ಅಂತರ್ ಪರಿಮಾರ್ಜನ ಚಿಕಿತ್ಸಾ ಅಂತಂದ್ರೆ ನಮ್ಮನ್ನು ನಾವು ನಮ್ಮ ದೇಹವನ್ನ ನಾವು ಫಿಟ್ ಆಗಿ ಇಟ್ಟುಕೋದಕ್ಕೋಸ್ಕರ, ಮೇ ಬಿ ಪ್ರಿವೆಂಟಿವ್ ಅಂತ ಹೇಳ್ಬೋದು ಅಥವಾ ಕ್ಯೂರೇಟಿವ್ ಅಂತ ಹೇಳ್ಬೋದು, ನಾವು ಅವನ್ನ ವಮನ, ವಿರೇಚನ ಮತ್ತು ರಕ್ತ ಮೋಕ್ಷಣ, ಬಸ್ತಿ ಇಂತಹ ಟ್ರೀಟ್ಮೆಂಟ್ ಇರುತ್ತೆ. ಅವಾಗ ಅದನ್ನ ಅಂತರ್ ಪರಿಮಾರ್ಜನ ಚಿಕಿತ್ಸಾ ಅಂತ ನಾವು ಹೇಳ್ತೇವೆ. ಯಾವಾಗ ನಮ್ಮಲ್ಲಿ ಪೇಷಂಟ್ ನಮ್ಮಲ್ಲಿ ಬಂದಾಗ ನಾವು ಅವರಿಗೆ ಏನು ಅನುಕೂಲವಾಗುತ್ತದೆ, ಈಗ ಸ್ಟಾರ್ಟಿಂಗ್ ನಮ್ಮಲ್ಲಿ ಪೇಷಂಟ್ ಬಂದಾಗ ಲೇಪ ಚಿಕಿತ್ಸಾ ಅಂತ ಲೇಪ ಒಂದು ಮಾಡಿ ಒಂದು ರೆಸ್ಟ್ ಕೊಟ್ಟು ಮತ್ತು ಬಂಧನ ಅಂತ ಹೇಳ್ತೀವಿ. ನಮ್ಮಲ್ಲಿ ಆಯುರ್ವೇದದಲ್ಲಿ ತಯಾರಾಗುವಂತ ತೈಲಗಳು ಇರ್ತವೆ, ನೋವು ನಾಶಕ ಮತ್ತು ಊತ ನಾಶಕ, ಅದು ಬಾವು ಕಡಿಮೆ ಆಗುವಂತ ತೈಲಗಳನ್ನು ನಮ್ಮಲ್ಲಿ ಆಯುರ್ವೇದ ಪದ್ಧತಿಯಿಂದ ತಯಾರಿಸಲ್ಪಡುತ್ತದೆ. ಅವುಗಳನ್ನು ಹಚ್ಚಿದಾಗ ಬಾವು ಕಡಿಮೆ ಆಗುತ್ತದೆ. ಆಮೇಲೆ ಮತ್ತು ಕ್ರೀಡಾಪಟು ಏನಿದೆ ನಾವು ಬೇಗನೆ ತನ್ನ ಕ್ರೀಡೆಗೆ ಅವನು ವಾಪಸ್ ಹೋಗುವಂತ ರೀತಿಯಲ್ಲಿ ನಾವು ಅವರಿಗೆ ಸಹಕರಿಸಬಹುದು. ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಅವರಿಗೆ ಅನುಕೂಲವಾಗುತ್ತದೆ. ಆಮೇಲೆ ಕ್ರಾನಿಕ್ ಇಂಜುರಿ ಅಂತ ಹೇಳ್ತೀವಿ. ಕ್ರಾನಿಕ್ ಇಂಜುರಿ ಅಂತಂದ್ರೆ ದೀರ್ಘಕಾಲೀನ ಆಟ ಆಡಿ ಯಾವುದೋ ಒಂದು ಸಂದು ಇರುತ್ತದೆ. ಈಗ ಒಬ್ಬ ವಾಲಿಬಾಲ್ ಪಟು ಇರ್ತಾನೆ, ಅವನು 5 ವರ್ಷ 10 ವರ್ಷದಿಂದ ವಾಲಿಬಾಲ್ ಆಡ್ತಾ ಇರ್ತಾನೆ. ಅವಾಗ ಅವನಿಗೆ ಒಂದು ಅದೇನು ಶೋಲ್ಡರ್ ಜಾಯಿಂಟ್ ಅಂತ ಹೇಳ್ತೀವಿ ನಾವು, ಭುಜಭಾಗ ನೋವು ಬರುತ್ತದೆ. ಅವನಿಗೆ ಯಾವುದೇ ಆಟದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಕ್ಕೆ ಆಗುವುದಿಲ್ಲ. ಸೊ ಅಂಥದ್ರಲ್ಲಿ ಹೊರಗಡೆ ನೋಡಿದಾಗ ಏನೂ ಇರುವುದಿಲ್ಲ, ಅಂದರೆ ಬರೀ ನೋವು ಅಷ್ಟೇ ಇರುತ್ತದೆ. ಹೊರಗಡೆ ನೋಡಿದಾಗ ಏನು ನಮಗೆ ಕಾಣುವುದಿಲ್ಲ. ಬಟ್ ಯಾವಾಗ ಒಂದು ನಾವು ಮೂವ್ಮೆಂಟ್ ಅಂತ ಏನಾದರೂ ಒಂದು ಮೂವ್ಮೆಂಟ್ ಮಾಡಕ್ಕೆ ಹೋದಾಗ ಆ ಪೇಷಂಟ್ ಮೂವ್ಮೆಂಟ್ ಮಾಡಕ್ಕೆ ಆಗಂಗಿಲ್ಲ. ಸೊ ಅವಾಗ ನಾವು ಅವರಿಗೆ ದೀರ್ಘಕಾಲೀನ ಕ್ರೀಡೆಯಲ್ಲಿ ಕ್ರೀಡೆ ಆಡುವಾಗ ಅವರಿಗೆ ಬರುವಂತಹ ನೋವುಗಳಾಯ್ತು, ನೋವುಗಳು ಏನಿರುತ್ತಲ್ಲ, ನಾವು ಅವನ ಆಯುರ್ವೇದ ಪದ್ಧತಿಗಳಲ್ಲಿ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಅವಾಗ ನಾವು ಬಸ್ತಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಆಮೇಲೆ ಒಂದು ಬಹಿರ್ ಪರಿಚಯ ಹೊರಗಡೆ ಇರುವಂತ ಹೊರಗಡೆ ಅಭುಜ ಅದ ಏನ್ ಸಂದ್ ಇರುತ್ತಲ್ಲ ಅಲ್ಲಿ ಹಚ್ಚುವಂತ ಟ್ರೀಟ್ಮೆಂಟ್ ಬೇರೆ, ಮತ್ತು ಒಳಗಡೆ ಬಸ್ತಿ ಅಂತ ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ ನಾವು. ಬಸ್ತಿ ಅಂತ ಟ್ರೀಟ್ಮೆಂಟ್ ಏನಿರುತ್ತಲ್ಲ, ನಾವು ಆ ಬಸ್ತಿ ಟ್ರೀಟ್ಮೆಂಟ್ ತಗೊಂಡಾಗ ಪೇಷಂಟ್ಗೆ ಏನಾಗುತ್ತಂದ್ರೆ ನೋವು ಕಡಿಮೆ ಆಗುತ್ತದೆ ಮತ್ತು ಬೇಗನೆ ಅವನು ಕ್ರೀಡೆಗೆ ವಾಪಸ್ ಹೋಗಬಹುದು. ಸೊ ಈ ಒಂದು ಬಹಿರ್ ಪರಿಮಾರ್ಜನ ಮತ್ತು ಅಂತರ್ ಪರಿಮಾರ್ಜನ ಚಿಕಿತ್ಸೆಯಿಂದ ಅಥವಾ ಪಂಚಕರ್ಮ ಚಿಕಿತ್ಸೆಯಿಂದ ಅಥವಾ ಲೇಪನ ಚಿಕಿತ್ಸಾ ಈ ತರ ಮತ್ತೆ ಔಷಧ ಕೆಲವೊಂದು ಗಿಡ ಮೂಲಿಕೆಗಳನ್ನು ತಯಾರಾಗುವಂತಹ ಔಷಧಗಳು ಗುಳಿಗೆ ಎಲ್ಲ ತಯಾರು ಮಾಡಿದ ಇರುತ್ತದೆ. ಸೊ ಗುಳಿಗೆ ಔಷಧಗಳು ಪೇಷಂಟ್ಗೆ ನಾವು ಕೊಟ್ಟಾಗ ಬೇಗನೆ ಅವನು ನೋವಿಂದ ಹೊರಬಂದು ಮತ್ತೆ ತಮ್ಮ ಕ್ರೀಡೆಯಲ್ಲಿ ಸಶಕ್ತನಾಗಿ ಆಟ ಆಡಬಹುದು. ಸೊ ಈ ಎಲ್ಲ ವಿಷಯಗಳನ್ನ ನಾವು ನೋಡಿದಾಗ ಆಯುರ್ವೇದ ಮುಖಾಂತರವಾಗಿ ನಾವು ಸ್ಪೋರ್ಟ್ಸ್ ಮೆಡಿಸಿನ್ ಅಥವಾ ಕ್ರೀಡಾಪಟುವಿಗೆ ನಾವು ಅವನ ದೇಹವನ್ನ ಅವನ ಫಿಟ್ನೆಸ್ ಮತ್ತು ಅವನ ಆಹಾರ ಪದ್ಧತಿಯಲ್ಲಿ ನಾವು ಚೇಂಜಸ್ ತಂದ್ರೆ ಕ್ರೀಡಾಪಟು ಇನ್ನೂ ಹೆಚ್ಚಿನ ಸಾಮರ್ಥ್ಯದಿಂದ ತನ್ನ ಕ್ರೀಡೆಯಲ್ಲಿ ತಾನು ಒಳಪಟ್ಟು ದೇಶಕ್ಕಾಗಿ
ಒಂದು ಒಳ್ಳೆ ಪದಕವನ್ನ ಮತ್ತೆ ಒಂದ್ ಹೆಸರನ್ನ ತಗೊಂಡು ಬರಬಹುದು. ಅದೇ ತರ ಯಾವಾಗ ಗಾಯಗಳು ಆತಂದ್ರೆ ಅಥವಾ ನೋವುಗಳು ಆಯ್ತು ಅಂತಂದ್ರೆ ಬೇಗನೆ ಅವನ ನಾವು ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ಕ್ರೀಡೆಯಲ್ಲಿ ಅವನ ತೊಡಗಿಸಿಕೊಂಡಾಗ ಮತ್ತೆ ದೇಶಕ್ಕೆ ಹೆಚ್ಚಿನ ಲಾಭ ಆಗುತ್ತೆ ಎಂದು ಹೇಳಲು ನಾನು ಇಷ್ಟಪಡುತ್ತೇನೆ. ಸೊ ಆಯುರ್ವೇದದಿಂದ ನಾವು ಕ್ರೀಡಾಪಟುವಿಗೆ ಒಂದು ಪ್ರಿವೆಂಟಿವ್ ಮತ್ತು ಕ್ಯೂರೇಟಿವ್ ಎರಡೂ ನಾವು ಭಾಗದಲ್ಲಿ ನಾವು ಪೇಷಂಟ್ಗೆ ಅಥವಾ ಕ್ರೀಡಾಪಟುವಿಗೆ ನಾವು ಹೆಚ್ಚಿನ ಸಹಕಾರವನ್ನು ನಾವು ಆಯುರ್ವೇದ ಮುಖಾಂತರ ಅವರಿಗೆ ನಾವು ಮಾಡಲು ನಾವು ಸಶಕ್ತರಾಗಿದ್ದೇವೆ. ಈ ಎಲ್ಲ ಚಿಕಿತ್ಸೆಗಳು ಕೇಲಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಎಲ್ಲ ವಿಧವಾದ ಸೌಲಭ್ಯಗಳು ಸಿಗುತ್ತವೆ. ಮತ್ತು ಈ ಮೂಲಕ ನಾನು ಜನತೆಗೆ ತಿಳಿಸುವುದೇನೆಂದರೆ ನಿಮ್ಮಲ್ಲಿ ಯಾವುದಾದರೂ ಈ ಕ್ರೀಡಾಪಟುಗೆ ಏನಾದರೂ ಈ ತರ ಸಮಸ್ಯೆಗಳು ಕಂಡು ಬಂದಲ್ಲಿ ದಯವಿಟ್ಟು ಕೇಲಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ತಮ್ಮನ್ನು ಸಂದರ್ಶಿಸಿರಿ. ಒಂದು ಬಾರಿ ನೀವು ವೈದ್ಯರಲ್ಲಿ ತೋರಿಸಿರಿ, ಆಮೇಲೆ ಅದರ ತಕ್ಕಂತೆ ನಾವು ಒಳ್ಳೆಯ ಪರಿಣಾಮಕಾರಿ ಚಿಕಿತ್ಸೆಯನ್ನು ಕೊಟ್ಟು ಬೇಗನೆ ಕ್ರೀಡಾಪಟುವನ್ನು ನಾವು ಸಶಕ್ತನಾಗಿ ಮಾಡುವ ಎಲ್ಲ ಕೆಲಸಗಳನ್ನು ನಮ್ಮಿಂದ ನಾವು ಮಾಡಲು ಇಚ್ಛಿಸುತ್ತೇವೆ ಅಂತ ಹೇಳ್ತಾ ನನ್ನ ಈ ಮಾತುಗಳಿಗೆ ನಾನು ವಿರಾಮ ಕೊಡುತ್ತೇನೆ.

0: ಸಿರಿ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ವಿಶೇಷ ಸರಣಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇವರ ಸಹಯೋಗದಲ್ಲಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
3: Seasons change, but your brilliance is timeless. P&G brings you the exclusive change of season offer.
4: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
3: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.
5: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
6: ಹಂಗಲ್ಲ, ಅದೈದ ಕೆಲ್ಸ.
5: ಯಾಕ ಮುಖ ಹೇಳದತ್ತಲ್ಲ?
6: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
5: ಸ್ವಲ್ಪ ಮನ್ಯಾಗ ಕಷ್ಟ ಆಗತ್ತೈತಿ. ಇದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ? ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತ್ ನೋಡುವ.
6: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೇನೆ.
7: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್, ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಒಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್, ಬೆಳಗಾವಿ. ಒಪಿಡಿ ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-255-530 ಮತ್ತು 0831-247-3777, ಎಕ್ಸ್ಟೆನ್ಷನ್ 1530.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ಇಎನ್ಟಿ ಓಪಿಡಿ ಸಂಖ್ಯೆ 16. ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9:00. ಸ್ಥಳ: ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ.
0: ಇದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿ ಕೇಲಿಗೆ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೀನಿ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
4: ಕೇಲಿ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಯೇತಿ. ಜನ್ಮಲೇಲ್ಯಾ ಮುಲಾಂಪಾಸೂನ್ ತೆ ವಯೋವೃದ್ಧಾಂಪರ್ಯಂತ ದಾತಾಂಚಿ ಟ್ರೀಟ್ಮೆಂಟ, ಜ್ಯಾಮಧ್ಯೆ ದಾತಾಂಚಿ ಸ್ವಚ್ಛತಾ, ದಾತ್ ಕಾಢಣೆ ಆಣಿ ಬಸವಣೆ, ವಾಕಡೆ ದಾತ್ ಸರಳ ರೇಷೆತ್ ಕರಣೆ, ಚಿರಲೇಲೆ ಓಟ್, ಅಪಘಾತಾಮುಳೆ ಡೋಕೆ, ಮಾನ, ಚೆಹರಾ ಆಣಿ ತೊಂಡಾಶಿ ಸಂಬಂಧಿತ ಸರ್ಜಿಕಲ್ ಟ್ರೀಟ್ಮೆಂಟ, ಡೋಳೆ, ನಾಕ ಆಣಿ ಕಾಣ ಯಾಂಚಿ ಕೃತ್ರಿಮ ಪ್ಲೇಸ್ಮೆಂಟ, ತೊಂಡಾಚ್ಯಾ ಕರ್ಕರೋಗಾವರ್ತಿ ಉಪಚಾರ, ತಸೇಚ ದಾತಾಂಚಾ ಪಿವಳೆಪಣಾ ದೂರ ಕರಣೆ ಆಣಿ ಬರೇಚ ಕಾಹೀ. ಯಾ ಸರ್ವ ಸುವಿಧಾಂಚಾ ಲಾಭ ಘೇಣ್ಯಾಸಾಠಿ ಭೇಟ ದ್ಯಾ ಕೇಲಿ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೇಲಿ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಆಮಚಾ ಫೋನ್ ನಂಬರ್ 0831247032 ಆಣಿ 9448998331.
5: Seasons change, but your brilliance is timeless. P&G brings you the exclusive change of season offer.
6: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
5: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳ ಕುರಿತು. ಸ್ನೇಹಿತರೆ, ಈ ಒಂದು ವಿಷಯದ ಬಗ್ಗೆ ಕಾರ್ಯಕ್ರಮದ ಅತಿಥಿಯಾದ ಡಾಕ್ಟರ್ ರಾಜೇಶ್ ಕುಲಕರ್ಣಿ ಅವರು, ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಮೆಡಿಸಿನ್ KLE JN ಮೆಡಿಕಲ್ ಕಾಲೇಜು ಬೆಳಗಾವಿಯಿಂದ ಆಗಮಿಸಿದ್ದಾರೆ ಕಾರ್ಯಕ್ರಮದಲ್ಲಿ. ಸರ್, ತಮಗೆ ಸ್ವಾಗತ, ನಮಸ್ಕಾರ.
1: ನಮಸ್ಕಾರಗಳು.
0: ಮಳೆಗಾಲದಲ್ಲಿ ರೋಗ ಬನ್ನಿ, ಅದರ ಬಗ್ಗೆ ಫಸ್ಟ್ ಮಾತನಾಡೋಣ. ಲಕ್ಷಣಗಳು ಏನೆಲ್ಲ ಬರುತ್ತೆ, ಯಾವೆಲ್ಲ ರೋಗಗಳು?
1: ಈ ಮಳೆಗಾಲ ಬಂತಂದ್ರೆ ಕೆಲವು ರೋಗಗಳು ಉಲ್ಬಣ ಆಗ್ತಾವ. ಯಾವಪ್ಪ ಸಾಮಾನ್ಯ ರೋಗ ಅಂತಂದ್ರೆ, ಮೊದಲನೇ ಅಂತೀವಿ ವೈರಲ್ ಇನ್ಫೆಕ್ಷನ್ಸ್. ಈ ನೋಡ್ರಿ, ಈಗ ನಡುವ ಕೋವಿಡ್ ಬಂತು ಅಂತ ಅನ್ಲಿಕತ್ತಿದ್ರು. ಏನಪ್ಪ ಇದು ಕೋವಿಡ್ ಆಗ್ಲಿ ಅಥವಾ ಇದರ ಅಂತಂದ್ರೆ, ಸಾಮಾನ್ಯ ವೈರಲ್ ಫ್ಲೂ ಟೈಪ್ ಆಗ್ತಕ್ಕಂಥ ರೋಗ ಲಕ್ಷಣ. ಮನುಷ್ಯ ನೆಗಡಿ ಬರ್ತದೆ, ಕೆಮ್ಮು, ಜ್ವರ, ಮೈಕೈ ನೋವು, ತಲೆ ಸುಸ್ತಾಗೋದು, ವೀಕ್ನೆಸ್ ಆಗೋದು, ಇವೆಲ್ಲವೂ ಈ ವೈರಲ್ ಅಥವಾ ಫ್ಲೂ ಏನಂತೀವಿ ಈ ರೀತಿಯಾದಂಥ ರೋಗದ ಲಕ್ಷಣಗಳು. ಸೊ ಮಳೆಗಾಲ ಬಂತಂದ್ರೆ ಯಾವಾಗ ನಾವು ವಾತಾವರಣ ಚೇಂಜ್ ಆಗ್ತದೆ, ಬೇಸಿಗೆ ಕಾಲದಿಂದ ಮಳೆಗಾಲ, ಅವಾಗ ಈ ರೀತಿಯಾದಂಥ ವೈರಲ್ ಫ್ಲೂ ಹೆಚ್ಚಾಗ್ತದೆ. ಇದು ಒಂದೇದ್ದು. ಮತ್ತು ಅನೇಕ ಬೇರೆ ರೋಗಗಳು ಮಳೆಗಾಲೊಳಗೆ ಬರುವಂತಂದ್ರೆ ವಾಟರ್ ಬೋರ್ನ್ ಇನ್ಫೆಕ್ಷನ್ಸ್. ಈಗ ಮಳೆಯೊಳಗೆ ಏನಾಗ್ತದೆ, ನೀರನ್ನ ಕೆಲವು ಜನ ಕಾಶಿ ಆರಿಸಿ ಕುಡಿಯಂಗಿಲ್ಲ, ಅಥವಾ ನೀರು ಮಿಶ್ರಣ ಆಗ್ತದೆ, ನದಿ ನೀರೊಳಗೆ ಬೇರೆ ಬೇರೆ ಕಡೆಯಿಂದ ಹರಿದು ಬಂದಂತಹ ನೀರು ಮಿಶ್ರಣ ಆಗ್ತದೆ. ಹಿಂಗಾಗಿ ನೀರಿನಿಂದ ಆಗತಕ್ಕಂಥ ರೋಗಗಳಂದ್ರೆ ಕಾಲ್ರಾ, ಉಲ್ಟಿ. ನೋಡ್ರಿ, ಈಗ ಎಷ್ಟೋ ಪೇಷಂಟ್ ಬರ್ತಾವ ಉಲ್ಟಿ ಆಗ್ಲಿಕ್ಕೆ ಡಾಕ್ಟರ್ ಮುಂಜಾನೆಯಿಂದ ಸಂಜೀತನ, ಹೊಟ್ಟೆ ನೋವು, ಸಂಡಾಸ ಆಗೋದು. ಸೊ ಈ ಆಮಶಂಕೆ ರೋಗಗಳು ಸಹ ಈ ಮಳೆಗಾಲದೊಳಗೆ ಬಹಳ ಕಾಮನ್. ಆಮೇಲೆ ಮೂರನೇದ್ ಅಂತಂದ್ರೆ ಈ ವೆಕ್ಟರ್ ಬೋರ್ನ್ ಡಿಸೀಸ್ ಲೈಕ್ ಮಲೇರಿಯಾ, ಆಮೇಲೆ ಡೆಂಗ್ಯೂ. ಇವು ಸಹ ಮಾಸ್ಕಿಟೋ, ಯಾಕಂದ್ರೆ ಈಗ ಮಳೆ ನೀರು ನಿಂದಿರ್ಲಿಕ್ಕೆ ಶುರು ಆಗ್ತದೆ, ಎಲ್ಲೆಲ್ಲಿ ಸ್ಟ್ಯಾಗ್ನೆಂಟ್ ವಾಟರ್ ಇರ್ತದೋ ಅಲ್ಲಿ ಸೊಳ್ಳೆಗಳ ಉತ್ಪತ್ತಿ ಆಗ್ಲಿಕ್ಕೆ ಶುರು ಆಗ್ತದೆ. ಏಡಿಸ್ ಮಾಸ್ಕಿಟೋ ಅಂತ ಕರಿತೀವಿ, ಅದರಲ್ಲಿ ಡೆಂಗ್ಯೂ ಆಗ್ತದೆ, ಮಲೇರಿಯಾ ಆಗ್ತದೆ. ಆಮೇಲೆ ಕೊನೆಯದಾಗಿ ಈ ನೊಣಗಳಿಂದ ಆಗತಕ್ಕಂಥ ಟೈಫಾಯ್ಡ್ ಫೀವರ್. ಈಗಂಕರ ಬಹಳಷ್ಟು ಕೇಸ್ ಬರ್ಲಿಕ್ಕತ್ತಾವ. ಸಂಜೆ ಆದಂಗೆ ಜ್ವರ ಬರುದು, ನಾಲ್ಕೈದು ದಿವಸ ಯಾವುದೇ ಆಂಟಿಬಯೋಟಿಕ್ ತಗೊಂಡ್ರು ಅದು ಕಡಿಮೆ ಆಗದೆ ಇರೋದು, ಹೊಟ್ಟೆ ನೋವು, ಇವೆಲ್ಲ ಟೈಫಾಯ್ಡ್ ರೋಗದ ಲಕ್ಷಣಗಳು. ಸೊ ಈ ಬೆಳಗಾವಿ ಪ್ರದೇಶದೊಳಗೆ ನಾವು ಈ ಮಳೆ ಶುರು ಆದ್ಮೇಲೆ ಸಾಮಾನ್ಯವಾಗಿ ನೋಡ್ತಕ್ಕಂತ ಲಕ್ಷಣ ರೋಗಗಳಂತಂದ್ರೆ, ಒಂದು ಫ್ಲೂ ಆಗಬಹುದು, ಡೆಂಗ್ಯೂ ಇರಬಹುದು, ಅಥವಾ ಟೈಫಾಯ್ಡ್ ರೋಗ ಅಂತ ಹೇಳ್ಬೋದು.
0: ಇಷ್ಟೆಲ್ಲ ರೋಗದ ಬಗ್ಗೆ ಡಿಸ್ಕಸ್ ನೀವು ಮಾಡಿದ್ರಿ. ಈಗ ಬಹಳ ಮುಖ್ಯವಾದದ್ದು ಮಕ್ಕಳಲ್ಲಿ ಯಾವ ರೀತಿಯ ರೋಗಗಳು ಬರ್ತವೆ.
1: ಇದು ಬಹಳ ಸಾಮಾನ್ಯ, ಯಾಕಂದ್ರೆ ಈ ಜೂನ್ ಫಸ್ಟ್ ಶುರು ಆಯ್ತು, ಹುಡುಗರು ಶಾಲೆಗೆ ಹೋಗ್ಲಿಕ್ಕೆ ಶುರು ಆದು, ಹೆಂಗೆಂಗ ಶಾಲೆಗೆ ಹೋಗ್ಲಿಕ್ಕೆ ಶುರು ಆಗ್ತದೆ ಅಥವಾ ಮಳೆ ಆಗ್ತದೆ, ಮಕ್ಕಳೊಳಗೆ ಸ್ವಲ್ಪ ವಯಸ್ಕರ್ಕಿಂತ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ರೋಗಗಳು ಸಾಮಾನ್ಯ. ಯಾವಪ್ಪ ಮೊದಲೇದಂತಂದ್ರೆ ನಿಮೋನಿಯಾ. ನಿಮೋನಿಯಾ ಅಂತಂದ್ರೆ ಸಿವಿಯರ್ ನಿಮೋನಿಯಾ ಅಲ್ಲ, ಈ ಕೆಮ್ಮು, ನೆಗಡಿ, ಕಫ, ಇವು ಮಕ್ಕಳಲ್ಲಿ ಕಾಣತಕ್ಕಂಥ ಸಾಮಾನ್ಯ ಲಕ್ಷಣ ರೋಗಗಳು ಯಾವಾಗ ಈ ವಾತಾವರಣ ಚೇಂಜ್ ಆಗ್ತದೆ. ಇದು ಒಂದೇದ್ದು. ಎರಡನೇದ್ದು ಹೇಳಿದಲ್ಲ ಆಗಲೇ ಹೇಳಿದಂಗೆ, ಈ ಅಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ ಕರಿತೀವಿ, ಅಂತಂದ್ರೆ ಉಲ್ಟಿ ಆಗೋದು, ಸಂಡಾಸ ಆಗೋದು. ಅದೇ ರೀತಿಯಾಗಿ ಮಕ್ಕಳಲ್ಲೂ ಸಹ ಸಾಮಾನ್ಯವಾಗಿ ಡೆಂಗ್ಯೂ ರೋಗ ಅಥವಾ ಟೈಫಾಯ್ಡ್ ರೋಗ, ಇವು ಸಹ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಲಕ್ಷಣ. ಅತಿ ಮುಖ್ಯ ಅಂತಂದ್ರೆ ಇದೇ ನಿಮೋನಿಯಾ, ಫ್ಲೂ ಅಂತ ಕರಿತೀವಿ. ಯಾಕಂದ್ರೆ ಹುಡುಗರು ಏನಾಗ್ತದೆ, ಸಾಲಿಗೆ ಹೋಗ್ತಿರ್ತಾರೆ, ಒಬ್ರಿಗೊಬ್ರು ಸೀಂತಾರೆ, ಮುಟ್ತಾರೆ, ಕೈ ತೊಕೊಳಂಗಿಲ್ಲ, ಹಂಗೆ ಊಟ ಮಾಡ್ತಾರೆ. ಇದರಿಂದ ಮಕ್ಕಳಲ್ಲಿ ಈ ಫ್ಲೂ ಅಥವಾ ವೈರಲ್ ಫೀವರ್ ಏನಂತೀವಿ, ಇದು ಮಳೆಗಾಲದೊಳಗೆ ಬಹಳ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂತ ರೋಗ. ಇದು ಅಲ್ಲದೆ ಕೆಲವು ರೋಗಗಳವ, ಅಂದ್ರೆ ಈಗ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ಕರಿತೀವಿ. ಸಣ್ಣ ಹುಡುಗರೊಳಗೆ ಏನಾಗ್ತದೆ, ಕೈಯೊಳಗ, ಕಾಲೊಳಗ, ಬಾಯಿಯೊಳಗ ಗುಳ್ಳಿ ಆಗ್ತದೆ. ಗುಳ್ಳಿಯಾಗಿ ಜ್ವರ ಬರುವುದು, ಅಶಕ್ತನ, ಸುಸ್ತಿ, ಇದು ಸಹ ಮಳೆಗಾಲದೊಳಗೆ ಸಾಮಾನ್ಯ. ಆಮೇಲೆ ಇನ್ನೊಂದು ಕಂಜಂಕ್ಟಿವೈಟಿಸ್, ಈಗ ಅಂಕರ ಏನಿಲ್ಲ ಪಿಂಕ್ ಆಯ್ ಅಂತ ಕರಿತೀವಿ, ಇದು ಸಹ ಮಳೆಗಾಲದೊಳಗೆ ಕೆಲವೊಮ್ಮೆ ಎಪಿಡೆಮಿಕ್ ಆಗ್ಲಿಕ್ಕಂತಂದ್ರೆ ಒಬ್ರಿಗೊಬ್ಬರಿಗೆ ಹರಡುತ್ತದೆ. ಸೊ ಪಿಂಕ್ ಆಯ್, ಇವು ಸಹ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಕೆಲವು ರೋಗಗಳು.
0: ಮಕ್ಕಳಾಯ್ತು, ಈಗ ಹಿರಿಯರ ಬಗ್ಗೆ.
1: ಹೌದು, ಹಿರಿಯ ನಾಗರಿಕರು ಸಹ ಮಳೆಗಾಲ ಬಂತಂದ್ರೆ ನಾವು ಹಿರಿಯ ನಾಗರಿಕರು ತಮ್ಮ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿಕೊ ಅಂತ ಹೇಳ್ತೀವಿ. ಹಿರಿಯ ನಾಗರಿಕರೊಳಗೆ ಆಗತಕ್ಕಂಥ ಲಕ್ಷಣ ಅಂತಂದ್ರೆ ಇವು ಟೈಫಾಯ್ಡ್ ಇರ್ಬೋದು, ಡೆಂಗ್ಯೂ ಇರ್ಬೋದು, ಅಥವಾ ಅವರೊಳಗೂ ಸಹ ನಿಮೋನಿಯಾ. ಯಾಕಂದ್ರೆ ವಯಸ್ಕರೊಳಗೆ ಒಮ್ಮೆ ಕೆಮ್ಮ ಹತ್ತಿದ್ರೆ ನೋಡ್ಬೋದು ನಾವು, 10 ದಿವಸ 15 ದಿವಸ ಎಷ್ಟೋ ದಿವಸ ಆಂಟಿಬಯೋಟಿಕ್ ಕೊಟ್ರೆ ಲಘು ಹಣೆಂಗಿಲ್ಲ ಅದು. ಯಾವ ಮಧ್ಯ ವಯಸ್ಕರೊಳಗೆ ಯಾವ ರೀತಿ ಆಗುತ್ತೋ ಓಲ್ಡ್ ಏಜ್ ಒಳಗೆ ಹಂಗಾಗಂಗಿಲ್ಲ. ಸೊ ಅವರು ತಮ್ಮನ್ನ ತಾವು ಕಾಳಜಿ ತಗೊಳ್ಳೋದು ಬಹಳ ಮುಖ್ಯ. ಅಂದ್ರೆ ಹಿರಿಯರೊಳಗೆ ಬರ್ತಕ್ಕಂಥ ಸಾಮಾನ್ಯ ರೋಗಗಳಂತಂದ್ರೆ ಇವೆ, ಮತ್ತೆ ನಿಮೋನಿಯಾ ಆಗಿರ್ಬಹುದು, ಡಯೇರಿಯಾ ಆಗಿರ್ಬಹುದು, ಡೆಂಗ್ಯೂ ಆಗಿರ್ಬಹುದು, ಟೈಫಾಯ್ಡ್ ಆಗಿರ್ಬಹುದು. ಇವು ಸಹ ವಯಸ್ಕರೊಳಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಈ ರೋಗಗಳು ಅವರೊಳಗೆ ಕಂಡು ಬರುತ್ತೆ.
0: ಮತ್ತೆ ಡಾಕ್ಟರ್ ಸರ್, ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಮಾತಾಡ್ತಿದ್ದೇವೆ, ಸ್ಕೂಲ್ ಸ್ಟಾರ್ಟ್ ಆಗಿದೆ, ಹ್ಯಾಂಡ್ ಟು ಫುಟ್ ಮೌತ್ ಡಿಸೀಸ್ ಅಂತ ಹೇಳಿದ್ರೆ,
1: ಅದರ ಬಗ್ಗೆ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಇದೇನು? ಇದು ವೈರಸ್ನಿಂದ ಆಗತಕ್ಕಂಥ ಲಕ್ಷಣ. ಆಮೇಲೆ ಒಬ್ಬರಿಗೊಬ್ಬರಿಗೆ ಹರಡತಕ್ಕಂತಹ ಲಕ್ಷಣ, ಕಮ್ಯುನಿಕೇಬಲ್ ಅಂದ್ರೆ ಸಾಂಕ್ರಾಮಿಕ ಡಿಸೀಸ್ ಅಂತ ಕರಿತೀವಿ. ಒಮ್ಮೆ ಇದು ಶುರು ಆದ್ರೆ ನಾವು ಒಮ್ಮೆ ನಮ್ಮ ಒಪಿಡಿ ಒಳಗೆ ನೋಡ್ಲಿಕ್ಕೆ ಶುರು, 10-12 ಕೇಸು ಎಲ್ಲರೂ ಬರ್ತಾರೆ. ಕಾಲೊಳಗೆ ಸಣ್ಣ ಸಣ್ಣ ಗುಳ್ಳಿ ಆಗುದು, ಬಾಯಿ ಒಳಗೆ ಸಣ್ಣ ಗುಳ್ಳಿ ಆಗುದು, ಕೈ ಒಳಗೆ ಸಣ್ಣ ಗುಳ್ಳಿ ಆಗುದು. ಈ ಗುಳ್ಳಿ ಆಗಿ ಹುಡುಗರಿಗೆ ಜ್ವರ ಬಂದ್ರೆ ತಂದೆ ತಾಯಿಗಳೇ ಹೆದರಿ ಬಿಡ್ತಾರೆ. ಬಟ್ ಇದೇನದಲ್ಲ ಈ ಸಾಂಕ್ರಾಮಿಕ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್, ಇದು ವೈರಲ್. ಯಾವುದೇ ವೈರಸ್ ಇದ್ರದು ಸೆಲ್ಫ್ ಲಿಮಿಟಿಂಗ್ ಇರ್ತದೆ, 5-7 ದಿವಸ ಇದ್ದು ತನ್ನಷ್ಟೇ ತಾನೇ ಕಡಿಮೆ ಆಗ್ತದೆ. ಆದ್ರೆ ಪ್ರಾಬ್ಲಮ್ ಏನು, ಹುಡುಗರೊಳಗೆ ಜ್ವರ ಬರ್ತದೆ, ತೀವ್ರ ಸುಸ್ತಿ ಆಗ್ತದೆ. ಇಂತಹ ಸಂದರ್ಭಗಳಿಗೆ ಅವರು ಸರಿಯಾಗಿ ಡಾಕ್ಟರ್ ಕಡೆ ಹೋಗಿ ಚಿಕಿತ್ಸೆಯನ್ನು ತಗೊಂಡ್ರೆ ಆ ರೋಗನ ನಾವು ತಡೆಗಟ್ಟಬಹುದು. ಆಮೇಲೆ ಕೆಲವು ರೋಗ ಅತಿಯಾಗಿ ಶೀನ್ ಬರ್ತಿರ್ತದೆ ಅಥವಾ ಕೆಮ್ ಬರ್ತಿರ್ತದೆ ಅಥವಾ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಇದ್ದಾಗ ನಾವು ಹುಡುಗರನ್ನ ಜುಲ್ಮಿಲೆ ಸ್ಕೂಲಿಗೆ ಕಳಿಸಿದ್ರೆ ಅವ್ರಿಗೆ ಅಷ್ಟೇ ಅಲ್ಲ, ಅವ್ರು ಇನ್ನೊಬ್ಬರಿಗೂ ಸಹ ಹರಡಿ ಆ ರೋಗ ಉಲ್ಬಣಗೊಳ್ಳಲಿಕ್ಕೆ ಕಾರಣ ಆಗ್ತದೆ. ಆದ್ರಿಂದ ಈ ರೇಡಿಯೋ ಮೂಲಕನ ಈ ಪಾಲಕರೊಳಗೆ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ನಿಮ್ಮ ಹುಡುಗರಿಗೆ ಜ್ವರ ಇತ್ತು, ಕೆಮ್ಮಿತ್ತು, ನೆಗಡಿ ಇತ್ತು, ಒಂದೆರಡು ದಿವಸ ಶಾಲೆಯನ್ನ ಕಳಿಸೋದು ನೀವು ಅವಾಯ್ಡ್ ಮಾಡಿದ್ರೆ ಚಲೋ. ಇದು ಸಮಾಜಕ್ಕೂ ಚಲೋ, ನಿಮ್ಮ ಹುಡುಗರಿಗೂ ಚಲೋ. ಸೊ ಆದಷ್ಟು ಹಿಂಗೆ ರೋಗ ಇದ್ದಾಗ ಒಂದೆರಡು ದಿವಸ ರೆಸ್ಟ್ ಕೊಟ್ಟರೆ ಚಲೋ ಅಂತ ನನ್ನ ಅಂಬೋಣ.
2: ಸರ್, ಆರಂಭದಲ್ಲಿ ನೀರಿನಿಂದ ಇಷ್ಟೆಲ್ಲ ರೋಗಗಳು ಬರ್ತಾವೆ ಅಂದ್ರೆ, ಅಂತ ಸಂದರ್ಭದಲ್ಲಿ ಸುರಕ್ಷಿತವಾಗಿ ನಾವು ನೀರಿನ ಸೇವನೆ ಹೆಂಗ್ ಮಾಡುದು ಅದ್ರ ಬಗ್ಗೆ ಸರ್?
1: ಓಕೆ, ಇದು ಸಹ ಬಹಳ, ಯಾಕಂದ್ರೆ ಮಳೆ ಬಂತು, ಈ ನೀರು ಮಿಶ್ರಣ ಆಗ್ತಾವ, ಕೆಲವೊಮ್ಮೆ ಅಡಿ ನೀರು ಬರ್ತಾವ. ಇಂಥ ಸಂದರ್ಭದೊಳಗೆ ಮೊದಲೇ ಇದ್ದಂದ್ರೆ ಕಾಶಿ ಆರಿಸಿ ಕುಡಿಯುವುದು ನೀರು ಬಹಳ ಚಲೋ. ಬಟ್ ಏನಾಗ್ತದೆ, ಈಗಂಕರ ಎಲ್ಲ ಕಡೆ ಫಿಲ್ಟರ್ ಬಂದಾವ, ಆರೋ ಫಿಲ್ಟರ್ ನೋಡಬಹುದು. ಮೊದಲಿನ ಹಂಗಿಲ್ಲ, ಈಗ ಎಲ್ಲರ ಮನೆಯೊಳಗೆ ಫಿಲ್ಟರ್ ಇರ್ತದೆ. ಸೊ ಫಿಲ್ಟರ್ ನೀರನ್ನ ನೀವು ಕುಡಿಯೋದ್ರಿಂದ ಸಹ ನಿಮ್ಮ ಆರೋಗ್ಯವನ್ನ ಕಾಪಾಡಬಹುದು. ಆಮೇಲೆ ಕೆಲವು ಕೆಮ್ಮ ಇರ್ತದೆ, ಜ್ವರ ಇರ್ತದೆ, ಅಂತ ಸಂದರ್ಭದೊಳಗೆ ನಾವು ರೋಗಗಳಿಗೆ ವಿಶೇಷವಾಗಿ ಹೇಳ್ತೀವಿ, ನಿಮ್ಮ ಮನೆಯೊಳಗೆ ಫಿಲ್ಟರ್ ಇದ್ರೂ ಸಹ ನೀವು ಕಾಶಿ ಆರಿಸಿದ ಅಥವಾ ಕಾಶಿದ ಸ್ವಲ್ಪ ಲ್ಯೂಕ್ವಾರ್ಮ್ ವಾಟರ್ ಅಂತ ಕರಿತೀವಿ, ಅಂತಹ ನೀರನ್ನ ಕುಡಿಯೋದ್ರಿಂದ ಏನಾಗ್ತದೆ, ಈ ಗಂಟ್ಲು ಕರೆತ ಬಹಳ ಕಾಮನ್. ಕೆಮ್ಮ ಇದ್ದಾಗ ಎಷ್ಟೋ ಪೇಷಂಟ್ಸ್ ಡಾಕ್ಟರ್ ರಾತ್ರಿ ಎಲ್ಲ ನಿದ್ದೆ ಆಗಲ್ರಿ, ಗಂಟ್ಲು ಕೆಟ್ಟ ಕರಸ್ತದೆ ಅಂತ ಹೇಳ್ತಾರೆ. ಇಂತಹ ಗಂಟ್ಲು ಕೆರೆತ ಇದ್ದಾಗ ನಾವು ಸ್ವಲ್ಪ ಈ ಬಿಸಿನೀರನ್ನ ಸೇವನೆ ಮಾಡಿದ್ರೆ ಕೆಮ್ಮು ಕಡಿಮೆ ಆಗ್ತದೆ, ಗಂಟ್ಲಲ್ಲಿ ಇರ್ತಕ್ಕಂಥ ರೋಗಾಣುಗಳು ಸಹ ಸಾಯ್ತವ, ಆಮೇಲೆ ಒಂದು ಸ್ವಲ್ಪ ಆರಾಮ ಅನ್ನಿಸ್ತದೆ. ಆದ್ರಿಂದ ಬಿಸಿನೀರಿದ್ದ ಮಹತ್ವ ಬಹಳ ಅದ. ನಿಮ್ಮ ಮನೆಯೊಳಗೆ ಆರೋ ಇರಬಹುದು, ಆದ್ರೆ ಯಾವಾಗ ನಿಮಗೆ ಜ್ವರ ಬರ್ತದೋ, ಕೆಮ್ಮ ಇರ್ತದೋ, ಗಂಟ್ಲು ತುರಿಕೆ ಇರ್ತದೋ, ಅಂತ ಸಂದರ್ಭದೊಳಗೆ ಬಿಸಿನೀರು ಕುಡಿಯೋದು ಬಹಳ ಚಲೋ. ಆಮೇಲೆ ಹೊರಗೆ ರೋಡ್ ಸೈಡ್, ಯಾಕಂದ್ರೆ ಮಳೆ ಆದ್ಮೇಲೆ ನಮಗೆ ಭಜಿ ತಿನ್ನುವಂಗ ಈ ನಾನಾ ರೀತಿಯಾದಂತಹ ಭಾವನೆಗಳೇ ಬಂದೇ ಬರ್ತದೆ. ಸ್ವಲ್ಪ ತುಂತುರು ಮಳೆ ಹೊರಗೆ ಆತಂದ್ರೆ ಯಾವಾಗಪ್ಪ ಮನೆಗೆ ಹೋಗಿ ಬಿಸಿ ಬಿಸಿ ಉಳ್ಳಾಗಡ್ಡೆ ಭಜಿ ತಿನ್ನೋದು, ವಡಾಪಾವ್ ತಿನ್ನೋದು, ಇವು ಅವಾಗ ನಾಲ್ಗೆ ಚಪ್ಪಲಕ್ಕೆ ಸ್ವಲ್ಪ ಹೊತ್ತು ಚಲೋ ಅನ್ನಿಸ್ತದೆ. ಬಟ್ ಮಳೆಗಾಲೊಳಗೆ ಅತಿಯಾಗಿ ಇಂತಹ ಒಂದು ಕರಿದ ಪದಾರ್ಥಗಳನ್ನ ತಿನ್ನುವುದರಿಂದ ಅಸಿಡಿಟಿ, ಇಂಡೈಜೆಷನ್, ಲೂಸ್ ಮೋಷನ್ ಇವೆಲ್ಲ ಶುರು ಆಗ್ತಾವ. ಆದ್ರಿಂದ ನಿಮ್ಮ ಆರೋಗ್ಯವನ್ನ ತಿನ್ನುವುದು ಅವಾಯ್ಡ್ ಮಾಡ ಅಂತ ಹೇಳಂಗಿಲ್ಲ, ಬಟ್ ಆದಷ್ಟು ನಿಮ್ಮ ಆರೋಗ್ಯವನ್ನ ಲಕ್ಷಣದಲ್ಲಿ ಇಟ್ಕೊಂಡು ನೀವು ತಿನ್ಬೇಕು. ಯಾಕಂದ್ರೆ ಅದು ತಿಂದ್ಮೇಲೆ ಅಲ್ಲೇ ನೀರು ಕುಡಿತೀವಿ, ಆ ನೀರು ಕಂಟಾಮಿನೇಟೆಡ್ ಇರ್ತದೆ, ಅದರಿಂದ ಮತ್ತೆ ರೋಗಗಳು ಉಲ್ಬಣಗೊಳ್ತಾವ ಅನ್ನೋದು ನನ್ನ ಒಂದು ಅಂಬೋಣ.
2: ಸರ್, ಈಗ ಬಜ್ಜಿ ವಡ ಅದ್ರ ಬಗ್ಗೆ ಮಾತು ಸ್ಟಾರ್ಟೇ ಆಗಿದೆ, ನೀವೇ ಹೇಳಿದ್ರಿ. ಇಂಥ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲಿ ಆಹಾರ ಹೇಗಿರಬೇಕು? ಅಫ್ಕೋರ್ಸ್ ಅದ್ರ ಬಗ್ಗೆ ನಿಮ್ ಕಡೆ ಐಡಿಯಾ ಇದ್ದೇ ಇರುತ್ತೆ.
1: ಹೌದು, ಆಹಾರ ನೋಡ್ರಿ, ಶುಚಿ ರುಚಿಯಾದಂತಹ ಆಹಾರವನ್ನು ನಾವು ತಿನ್ಬೇಕು. ಹೌದಪ್ಪ, ನಿಮಗೆ ತಿನ್ನುವಂಗ ಆಗಿದೆ. ಮನೆಯೊಳಗೆ ನಿಮ್ಮ ತಂದೆ ತಾಯಿ ಇರ್ಬೋದು ಅಥವಾ ಯಾರಿಗಾದ್ರೂ ಹೇಳ್ರಿ, ಮನೆಯೊಳಗೆ ಆದಷ್ಟು ಬಿಸಿ ಬಿಸಿಯಾದಂತಹ ಪದಾರ್ಥಗಳನ್ನ ಸೇವನೆ ಮಾಡುದು ಚಲೋ. ಈ ರೋಡ್ ಸೈಡ್ ಏನಾಗಿರ್ತದೆ, ಈ ಬಜಿ ಮಾಡಿ ಇಟ್ಟಿರ್ತಾರೆ, ಮಾಡಿ ಅದನ್ನ ಹಂಗೆ ಓಪನ್ ಆಗಿ ಇಟ್ಟಿರ್ತಾರೆ. ಆ ಓಪನ್ ಇಟ್ಟುದ್ರಿಂದ ಏನಾಗ್ತಾವ, ನೀವು ಎಷ್ಟೋ ಸೈಡ್ ನೋಡಬಹುದು, ಬಸ್ ಸ್ಟ್ಯಾಂಡ್ ಕಡೆ ಆಗ್ಲಿ ಅಥವಾ ಎಲ್ಲೋ ರೋಡ್ ಸೈಡ್ ಮಾರ್ಕೆಟ್ ಒಳಗೆ, ಅದ್ರ ಮೇಲೆಲ್ಲ ನೊಣಗಳು ಮುತ್ತಿರ್ತಾವ. ಈಗ ನೊಣಗಳ ಏನಿರ್ತಾವಲ್ರಿ, ಇವು ಡೈರಿ ಆಗ್ಬಹುದು, ಟೈಫಾಯ್ಡ್ ಆಗ್ಲಿಕ್ಕೆ ಅತಿ ಮುಖ್ಯವಾದಂತ ಕಾರಣ ಅಂದ್ರೆ ಈ ನೊಣಗಳು. ನೊಣಗಳು ಏನ್ ಮಾಡ್ತಾವ, ಈ ಫೀಸಿಸ್ ಅಥವಾ ಇದ್ರ ಮೇಲೆ ಕೂತು ಮತ್ತ ಆಹಾರ ಇದ್ರ ಮೇಲೆ ಕೂಡ್ತಾವ. ಒಂದಿದ್ದು ಎಣ್ಣೆದ ಏನ್ ಮಾಡ್ತಾವ, ಆಹಾರದ ಮೇಲೆ ಕೂತಾಗ ಅವ್ನು ತಿನ್ಬೇಕಂತ ತಮ್ಮ ಗಂಟ್ಲಲ್ಲಿ ಇರ್ತಕ್ಕಂತ ಈ ಫಿಸಿಸ್ ಅನ್ನ ಒಮಿಟ್ ಮಾಡ್ತಾವ. ಇದಕ್ಕೆ ನಾವು ಒಮಿಟ್ ಡ್ರಾಪ್ ಅಂತ ಕರಿತೀವಿ. ಇದ್ರಲಿಂದ ಏನಾಗ್ತದ, ಆ ಏನ್ ಆಹಾರ ಇರ್ತದಲ್ಲ ಅದ ಕಂಟಾಮಿನೇಟ್ ಆಗಿಬಿಡ್ತದೆ. ಇದ್ರಲಿಂದ ರೋಗಗಳು ಯಾಕೆ ಮಳೆಗಾಲ ಆದ್ಮೇಲೆ ಈಗ ಯಾಕೆ ಟೈಫಾಯ್ಡ್ ಕೇಸ್ ನೋಡ್ಲಿಕ್ಕತ್ತೀವಿ ಅಂದ್ರೆ ಈ ನೊಣಗಳಿಂದ ಈ ಉಲ್ಬಣವಾದಂತಹ ರೋಗಗಳು. ಈಗ ನಿಮ್ ಮುಂದೆ ಎಲ್ಲರೂ ಬಿಸಿ ಬಿಸಿ ಕರೆದು ಕೊಡಂಗಿಲ್ಲ, ಒಂದ್ ತಾಸ್ ಕರೆದು ಇಟ್ಟಿರ್ತಾರ, ಬನ್ನು ಹಂಗೆ ಓಪನ್ ಇಟ್ಟಿರ್ತಾರ, ಸಾಸು ಹಂಗೆ ಇರ್ತದೆ, ಸಾಸ್ ಮೇಲೆ ನೊಣಗಳಿರ್ತಾವ. ಅವು ನಮಗೇನ ಅನ್ನಿಸ್ತದೆ, ಈಗ ತಿಂದಿಯೋಪ್ಪ ಏನಾಗಂಗಿಲ್ಲ ಅಂತ. ಬಟ್ ಇವು ರೋಗಗಳಿಗೆ ಆಸ್ಪದ ಕೊಡ್ತಾವ ಅನ್ನೋದು ನನ್ನ ಆಸೆ.
2: ಸರ್, ಟೈಫಾಯ್ಡ್ ಬಗ್ಗೆ ಹೇಳಿದ್ರಿ, ಹೆಚ್ಚಾನ ಹೆಚ್ಚು ಅದೇ ಬರ್ತಾ ಇದೆ, ಸ್ವಲ್ಪ ಅದರ ಲಕ್ಷಣ ಕಾರಣ?
1: ಹಾ, ಟೈಫಾಯ್ಡ್ ನೋಡ್ರಿ, ಮೇನ್ ಆಗುವುದು ಒಂದು ಕಂಟಾಮಿನೇಟೆಡ್ ಅಂದ್ರೆ ಕಲುಷಿತವಾದಂತಹ ನೀರಿನ ಸೇವನೆ, ಕಲುಷಿತವಾದಂತಹ ಆಹಾರದ ಸೇವನೆಯಿಂದ ಟೈಫಾಯ್ಡ್ ರೋಗ ಆಗ್ತದೆ. ಮತ್ತು ಮೊದ್ಲೇನಪ್ಪ ಟೈಫಾಯ್ಡ್ ಆದ್ರೆ ಜನ ಹೆದರಿ ಬಿಡ್ತಿದ್ರಪ್ಪ, ಟೈಫಾಯ್ಡ್ ಆತಲ್ಲೋ ಏನು ಅಂತೇಳಿ. ಬಟ್ ಈಗ ಹೊಸ ಹೊಸ ಅಂತ ಆಂಟಿಬಯೋಟಿಕ್ ಇರುವುದರಿಂದ ಮತ್ತು ಚಲೋ ಗುಳಿಗೆಗಳು ಮಾರ್ಕೆಟ್ ನಲ್ಲಿ ಲಭ್ಯ ಇರುವುದರಿಂದ ಟೈಫಾಯ್ಡ್ ಅಂದ್ರೆ ಮೊದಲಿನಂಗೆ ಹೆದರುವಂತಹ ಪರಿಸ್ಥಿತಿ ಇಲ್ಲ. ಬಟ್ ಏನಾಗ್ತದೆ, ಒಮ್ಮೆ ಟೈಫಾಯ್ಡ್ ಆದ್ರೆ ಮನುಷ್ಯ ಒಮ್ಮೆ ನಿಶಕ್ತಿಗೆ ಒಳಗಾಗಿಬಿಡ್ತಾನೆ, ಒಮ್ಮೆ ಹಿಂಡಿ ಹೋಗದಂಗ ಆಗಿಬಿಡ್ತದೆ ಮನುಷ್ಯಾಗ. ಆದ್ರಿಂದ ವೈದ್ಯರು ಹೇಳಿದಂಗ 5-7 ದಿವಸದ ಮಾತ್ರೆಯನ್ನ ತಗೊಳ್ಳೋದ್ರಿಂದ, ಶುಚಿ ರುಚಿಯಾದಂತಹ ಆಹಾರವನ್ನ ಸೇವನೆ ಮಾಡುವುದರಿಂದ ಮತ್ತು ಈ ಬೇಕರಿ ಐಟಮ್ಗಳನ್ನ ಅವಾಯ್ಡ್ ಮಾಡೋದ್ರಿಂದ. ಯಾಕಂದ್ರೆ ಒಮ್ಮೆ ಟೈಫಾಯ್ಡ್ ಆದ್ರೆ ಹೊಟ್ಟೆಯೊಳಗೆ ಹುಣ್ಣಾಗಿರ್ತಾವ, ಅದಕ್ಕೆ ನಾವು ಟೈಫಾಯ್ಡ್ ಪೇಷಂಟ್ಗೆ 10-14 ದಿವಸ ನೀವು ಸರಿಯಾದಂತಹ ಈ ಡಯಟನ್ನು ಫಾಲೋ ಮಾಡಂತ ಹೇಳ್ತೀವಿ. ಯಾಕಂದರೆ ಈ ಬೇಕರಿ ಐಟಮು ಮೈದಾ ಗಿದ ತಿನ್ನೋದ್ರಿಂದ ಹೊಟ್ಟೆ ಮತ್ತೆ ಕುಟ್ಟು ಹಿಡಿದಂಗಾಗಿ ಮತ್ತೆ ಹೊಟ್ಟೆ ನೋವಾಗೋದು ಉಲ್ಟಿ ಆಗೋದು ಆಗ್ತದೆ. ಆದ್ದರಿಂದ ಇವುಗಳನ್ನು ಅವಾಯ್ಡ್ ಮಾಡಿಕೊಂಡು ವೈದ್ಯರ ಸಲಹೆ ಮೇರೆಗೆ 7 ದಿವಸ ಅಥವಾ 10 ದಿವಸ ಸರಿಯಾದ ಮಾತ್ರೆಗಳ ಸೇವನೆಯಿಂದ ಮನೆಯೊಳಗೆ ವಿಶ್ರಾಂತಿ ಬಹಳ ಮುಖ್ಯ. ಯಾಕಂದರೆ ಇಂತಿನ ಜೀವನೊಳಗೆ ಏನಾಗ್ತದೆ, ಸ್ವಲ್ಪ ಜ್ವರ ಬಂದ್ರೆ 1 ದಿವಸ ಗುಳಿಗೆ ತೊಗೊಂಡು ಮತ್ತೆ ಹೊರಗೆ ಕೆಲಸಕ್ಕಾಗಲಿ ಅಥವಾ ಹೊರಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಯಾವುದೇ ವೈರಸ್ ರೋಗ ಅಥವಾ ಟೈಫಾಯ್ಡ್ ಇರ್ಬೋದು, ವಿಶ್ರಾಂತಿ ಬಹಳ ಮುಖ್ಯ. ಅದರಿಂದ ರೋಗಿ ವಿಶ್ರಾಂತಿಯನ್ನು ತಗೊಂಡು ಶುಚಿ ರುಚಿಯಾದ ಆಹಾರ ಮತ್ತು ಟೈಮ್ ಟೈಮ್ ಸರಿಯಾಗಿ ಮಾತ್ರೆಯನ್ನು ಸೇವನೆ ಮಾಡೋದ್ರಿಂದ ಈ ಮಳೆಗಾಲದ ರೋಗ ಇರ್ಬೋದು ಅಥವಾ ಟೈಫಾಯ್ಡ್ ರೋಗ ಇರ್ಬೋದು ನಾವು ನಿಯಂತ್ರಣ ಮಾಡಬಹುದು ಅಂತ ಹೇಳ್ಬೋದು.
2: ಸರ್, ಡೆಂಗ್ಯೂ ಅಂಡ್ ಚಿಕನ್ ಗುಣ್ಯ ಬಗ್ಗೆ ಮಾತನಾಡಲೇಬೇಕು.
1: ಹೌದು, ಡೆಂಗ್ಯೂ ಯಾಕಂದ್ರೆ ಇನ್ನೂ ಅಷ್ಟು ಬೆಳಗಾವಿ ಮಳೆ ಶುರು ಆಗಿಲ್ಲ, ಆಗ್ತದೆ. ಆದ್ಮೇಲೆ ಏನಾಗ್ತದೆ, ಈ ಮನೆ ಸುತ್ತಮುತ್ತ ಪರಿಸರ ನೋಡ್ರಿ, ಈಗ ಹೆಂಗೋ ಎಷ್ಟೋ ದಿವಸ ಹಂಗೆ ಟೈರ್ ಹೋಗಿದಿರ್ತೀವಿ, ಟ್ಯೂಬು ಎಂಟಿ ಕೊಕೊನಟ್ ಶೆಲ್ಲು ಎಲ್ಲ ಮನೆ ಸುತ್ತಮುತ್ತ ಹಂಗೆ ಬಿದ್ದಿರ್ತಾವ, ನಾವು ಅದ್ರ ಕಡೆ ನಿರ್ಲಕ್ಷ್ಯವನ್ನು ವಹಿಸಿರ್ತೀವಿ. ಬಟ್ ಯಾವಾಗ ಮಳೆ ಶುರು ಆಗ್ತದೋ ಆ ಮಳೆ ನೀರು ಅದರೊಳಗೆ ನಿಂದಿರ್ಲಿಕ್ಕೆ ಶುರು ಆಗ್ತದೆ. ಮಳೆ ನೀರು ನಿಂತ ಮೇಲೆ ಏನಾಗ್ತದೆ, ಅದರೊಳಗೆ ಈ ಸೊಳ್ಳೆಗಳ ಲಾರ್ವಾ ಅದರೊಳಗೆ ಉತ್ಪತ್ತಿ ಶುರು ಆಗ್ತದೆ. ಈ ಸೊಳ್ಳೆ ಉತ್ಪತ್ತಿ ಶುರು ಆದ್ಮೇಲೆ ಡೆಂಗ್ಯೂ ಆಗೋತಕ್ಕಂಥ ಏಡಿಸ್ ಮಾಸ್ಕಿಟೋ ಇವು ಎಲ್ಲ ಒಬ್ರಲಿಂದ ಒಬ್ರಿಗೆ ಕಚ್ಚೋದ್ರಿಂದ ಡೆಂಗ್ಯೂ ರೋಗ ಬರ್ತದೆ. ಡೆಂಗ್ಯೂ ರೋಗಗಳಿಗೆ ಬಹಳ ಮುಖ್ಯ ಲಕ್ಷಣ ಅಂತಂದ್ರೆ ಬ್ರೆಕ್ ಬೋನ್ ಫೀವರ್ ಅಂತ ಕರಿತೀವಿ. ಅಂದ್ರೆ ನಿಮ್ಮ ಕೈ ಕಾಲು ಮುರಿದ್ರೆ ಯಾವ ರೀತಿಯಾದಂತಹ ನೋವಿರ್ತದೋ ಆ ರೀತಿಯಾದಂತಹ ಸಿವಿಯರ್ ಬಾಡಿ ಪೇನ್, ಕಣ್ಣಿನ ಹಿಂದೆ ರಿಟ್ರೋಆರ್ಬಿಟಲ್ ಪೇನು, ಆಮೇಲೆ ತಲೆನೋವು ತಲೆ ಸಿಡಿದು ಹೋಗ್ತದೇನೋ ಅನ್ನುವಷ್ಟು ನೋವು, ಹೆಚ್ಚಿಯಾದಂತಹ ಜ್ವರ, ಆಮೇಲೆ ಕೆಲವು ಸಿವಿಯರ್ ಕೇಸ್ಗಳು ಮೈ ಮೇಲೆ ಬೊಬ್ಬೆ ಹೇಳುದು ಅಂದ್ರೆ ಸ್ಕಿನ್ ರ್ಯಾಶ್ ಅಂತ ಕರಿತೀವಿ. ಈ ರೀತಿಯಾದಂತಹ ರೋಗ ಇದ್ದಾಗ ನೀವು ರೋಗವನ್ನ ನಿರ್ಲಕ್ಷ್ಯ ಮಾಡದೆ, ಯಾಕಂದ್ರೆ ಈ ಮೊಬೈಲ್ ಬಂದ್ಮೇಲೆ ನಾ ಹೇಳಿದಂಗೆ ಎಲ್ಲರೂ ಡಾಕ್ಟರೇ ಆಗಿರ್ತಾರೆ, ಮೊಬೈಲ್ ನೋಡಿ ಈ ರೋಗ ಲಕ್ಷಣ ಹೆಂಗದಪ್ಪ ಈ ಗುಳಿಗೆ ತಗೊಳ್ಳೋದು, ಹಿಂಗ ಮಾಡದೆ ನಿಮ್ಮ ಜೀವಕ್ಕ ಆಪತ್ತು ತರದೆ ನಿಮ್ಮ ಸಮೀಪ ಇರ್ತಕ್ಕಂತಹ ಡಾಕ್ಟರ್ ಕಡೆ ಹೋಗಿ ಪ್ರಾಪರ್ ಚಿಕಿತ್ಸೆಯನ್ನು ತಗೋಬೇಕು ಅಂತ ಈ ರೇಡಿಯೋ ಮೂಲಕ ಜನರಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ.
2: ಬಹಳ ಮುಖ್ಯವಾದ ಪಾಯಿಂಟ್ ಇದೆ ಸರ್ ಇದು, ಸೆಲ್ಫ್ ಮೆಡಿಕೇಶನ್. ಈಗ ಏನಾಗಿದೆ, ಇಂತಹ ಸಂದರ್ಭದಲ್ಲಿ ಖಂಡಿತ ತಮ್ಮದೇ ಆದಂತಹ ಒಂದು ಪ್ರಿಸ್ಕ್ರಿಪ್ಷನ್ ಸೆಲ್ಫ್ ಪ್ರಿಸ್ಕ್ರೈಬ್ ಮಾಡ್ಕೊಂಡು, ಅಂದ್ರೆ ಜ್ವರ ಬಂತಂದ್ರೆ ಜ್ವರ ಬಂದಿದೆ ಪ್ಯಾರಾಸಿಟಮಾಲ್ ಅಂಡ್ ಅನ್ ಆಂಟಿಬಯೋಟಿಕ್ ಅದು ಬಹಳ ಫೇಮಸ್ ಇದೆ ಸಿಟ್ರಿಸಿನ್, ಅದನ್ನ ತಗೊಂಡು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಪ್ಲೀಸ್ ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಹೌದು, ನಾನು ಹೇಳಿದಂಗೆ ಈಗ ಏನಾಗ್ತದೆ, ಸ್ವಲ್ಪ ಜ್ವರ ಬಂತು ಇದು ಬಂತು, ಕೋವಿಡ್ ಆದ್ಮೇಲೆ ಅಂಕರ ಎಲ್ಲರೂ ಆಂಟಿಬಯೋಟಿಕ್ ಲೈಕ್ ಅಜಿಥ್ರೋಮೈಸಿನ್ ಆಗಲಿ ಅಥವಾ ಈ ಡೋಲೋ 650 ಅಥವಾ ಸಿಟ್ರಿಸಿನ್ ಇವನ್ನೆಲ್ಲ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋತಾರೆ. ಇವು ಬಹಳ ಒಂದು ನೆಕ್ಸ್ಟ್ ರೋಗಕ್ಕೆ ಆಪತ್ತು ಕುಂದೊಡ್ತದೆ. ಆಮೇಲೆ ಎರಡನೇದು ಅಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್, ಒಂದು ಕಾರ್ಯಕ್ರಮ ಒಳಗೂ ಹೇಳಿದ್ದೆ ನಾನು, ಏನಾಗ್ಲಿಕ್ಕೆ ನಾವು ಎಷ್ಟೇ ಗುಳಿಗೆಗಳನ್ನು ಕೊಟ್ಟು ರೋಗಕ್ಕೆ ಅದಕ್ಕೆ ಸರಿಯಾಗಿ ರೋಗಿ ಸ್ಪಂದನೆಯನ್ನು ಮಾಡ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ನಿಯಮಿತವಾಗಿ ವೈದ್ಯರು ಹೇಳಿದ ರೀತಿಯಲ್ಲಿ ಮಾತ್ರೆಗಳನ್ನು ಸೇವಿಸದೇ ಇರುವುದು. ನಾವು 3 ದಿವಸ ಆಂಟಿಬಯೋಟಿಕ್ ತಗೋ ಅಂತ ಹೇಳ್ತೀವಿ, 1 ದಿವಸ ತಗೋತಾರೆ, ಕಡಿಮೆ ಆದ್ಮೇಲೆ ಬಿಟ್ಬಿಡ್ತಾರೆ. ನೆಕ್ಸ್ಟ್ ಟೈಮ್ ಯಾವಾಗ ಅದೇ ರೋಗಾಣು ಅವ್ರ ದೇಹ ಹೋಗ್ತದೋ ಅವಾಗ ನಾವು ಕೊಟ್ಟಂತ ಮಾತ್ರೆ ಆ ರೋಗಿಗೆ ತಾಗಂಗಿಲ್ಲ. ಯಾಕಪ್ಪ, ಸರಿಯಾದ ರೀತಿಯೊಳಗೆ ಅದ್ರ ಕೋರ್ಸ್ ಏನಿರ್ತದೋ ಅದನ್ನ ಅವರು ಮಾಡಿರಂಗಿಲ್ಲ. ಇದರಿಂದ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಈಗ ಒಂದು ದೊಡ್ಡ ಜ್ವಲಂತ ಸಮಸ್ಯೆ ಆಗಿದೆ. ನಾವು ಎಷ್ಟೇ ಮಾತ್ರೆ ಕೊಟ್ಟರು ರೋಗಿಗೆ 3 ದಿವಸ ಆಗಲಿ 5 ದಿವಸ ಆಗಲಿ ಮತ್ತೆ ಹೊಳೆ ಬರ್ತಾರೆ. ಇದರಿಂದ ನಾ ಏನು ಹೇಳುದು, ನಿಮ್ ವಿನಂತಿ ಮಾಡ್ಕೊಳ್ಳೋದು ಅಂದ್ರೆ ಸೆಲ್ಫ್ ಮೆಡಿಕೇಶನ್ ಆದಷ್ಟು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಹತ್ತಿರದ ಹತ್ರ ವೈದ್ಯರ ಹತ್ರ ಹೋಗ್ರಿ. ಯಾಕಂದ್ರೆ ಅವ್ರು 5-7 ವರ್ಷ ಕಲಿತು ಅದ್ರೊಳಗೆ ಪರಿಣಿತಿಯನ್ನ ಪಡೆದು ನಿಮಗೆ ಅಡ್ವೈಸ್ ಮಾಡ್ತಾರೆ. ಹಂಗ ಮೊಬೈಲ್ ಮಾಡೋದಿದ್ರೆ ಎಲ್ಲರೂ ಡಾಕ್ಟರೇ ಆಗ್ತಿದ್ರು. 5 ನಿಮಿಷ ರೀಲ್ಸ್ ಒಳಗೆ ನೋಡಿ ನೀವು ರೋಗನ ಚಿಕಿತ್ಸೆ ಮಾಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಆದ್ರಿಂದ ನಾನು ಜನರೊಳಗೆ ಏನ್ ಹೇಳುದು, ನಿಮ್ಮ ಹತ್ತಿರದ ವೈದ್ಯರು ಹೇಳ್ರಿ, ಮತ್ತೆ ಅವ್ರು ಹೇಳಿದ ಕ್ರಮದ ಬಗ್ಗೆ ಸರಿಯಾಗಿ ಅವ್ರು ಯಾವ ದಿವಸ ಹೇಳಿರ್ತಾರೋ, 5 ದಿವಸ ಕೋರ್ಸ್ ಮಾಡಂದ್ರೆ 5 ದಿವಸ, 7 ದಿವಸ ಕೋರ್ಸ್ ಮಾಡಂದ್ರೆ 7 ದಿವಸ, ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡೋದು ಬಹಳ ಮುಖ್ಯ. ಇಲ್ಲಂದ್ರೆ ಮುಂದೆ ನಮಗೂ ಅಷ್ಟೇ ಅಲ್ಲೇ ಸಮಾಜಕ್ಕೂ ಒಂದು ದೊಡ್ಡ ಕಂಟಕ ಆಗತಕ್ಕಂತ ಸಾಧ್ಯತೆ ಇದೆ.
2: ಸರ್, ಆವಾಗಲೇ ನೀವು ಹೇಳಿದ್ರಿ ಮನೆ ಸುತ್ತಮುತ್ತಲಿನ ಸ್ವಚ್ಛತೆ, ಇನ್ನೂ ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿ.
1: ಹೌದು, ಈಗ ಮಳೆಗಾಲ ಬಂತಂದ್ರೆ ನೋಡ್ರಿ ಇನ್ನೂ ಅಷ್ಟು ಇದ್ರೊಳಗೆ ಶುರುವಾಗಿಲ್ಲ. ಈಗಿಂದೇ ನಾವು ಮನೆಯ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ, ಆಮೇಲೆ ಗಿಡಗಂಟಿಗಳಿರ್ತಾವ, ಎಷ್ಟೋ ಹುಲ್ಲು ಬೆಳೆದಿರ್ತದೆ, ಇದು ಬೆಳೆದಿರ್ತದೆ, ಅದನ್ನು ಸರಿಯಾದ ರೀತಿಯೊಳಗೆ ಕಟ್ ಮಾಡಿ ಅಂದ್ರೆ ಅಲ್ಲಿ ಯಾವುದೇ ರೋಗ ರುಜಿನಿ ಆಗಲಿ ಅಥವಾ ಮಾಸ್ಕಿಟೋ ಆಗಲಿ ಇವು ಆಗಲಿ ಬೆಳೆದಂತ ಸುತ್ತಮುತ್ತಲಿನ ಪರಿಸರವನ್ನು ಶುಚಿಯಾಗಿ ಇಟ್ಟುಕೊಳ್ಳೋದು, ಪ್ಲಾಸ್ಟಿಕ್ಕು ಹಳೆ ಇವನ್ನೆಲ್ಲ ತ್ಯಾಜ್ಯ ವಸ್ತುವನ್ನು ವಿಲೇವಾರಿ ಪ್ರಾಪರ್ ಆಗಿ ಮಾಡುವುದರಿಂದ ನಾವು ನಮ್ಮ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛ ಇಟ್ಕೋಬೇಕು. ಯಾಕಂದ್ರೆ ನೊಣಗಳಾಗಲಿ ಅಥವಾ ಮಾಸ್ಕಿಟೋ ಕೇಳಿ ಬರಂಗಿಲ್ಲ, ಹೋದಪ್ಪ ಇವ್ರು ಇವ್ರ ಮನೆಯವರು ಮಗಲ್ಕಿನ ಮನೆಗೆ ಹೋಗಿ ಬೈಟ್ ಮಾಡಬಾರ್ದು, ಹಂಗಲ್ಲ. ಇದೆಲ್ಲ ನಾಗರಿಕರ ಕರ್ತವ್ಯ, ಅದಕ್ಕೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಶುಚಿಯಾಗಿ ಇಟ್ಟುಕೊಳ್ಳೋದು, ಅಂದ್ರೆ ಪ್ಲಾಸ್ಟಿಕ್ ಆಗಲಿ ಇವಾಗಲಿ ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡೋದು, ಇವನು ಬಹಳ ಮುಖ್ಯ ಈ ಮಳೆಗಾಲದೊಳಗೆ ಅಂತ ನಂಗೆ ಅನಿಸುತ್ತೆ.
2: ಡಾಕ್ಟರ್ ಸರ್, ಈ ಪ್ರಶ್ನೆ ಖಂಡಿತ ನಿಮ್ ಕಡೆ ಕೇಳಲೇಬೇಕು. ವ್ಯಾಯಾಮದ ಬಗ್ಗೆ ತಿಳಿಸಿ. ಈ ಮಳೆಗಾಲದಲ್ಲಿ ಎಸ್ಪೆಷಲಿ ವ್ಯಾಯಾಮ ಆಲ್ವೇಸ್ ಮಾಡಬೇಕು.
1: ಈಗ ಬಹಳ ಮುಖ್ಯ, ಯಾಕಂತಂದ್ರೆ ನಮ್ಮ ನಮ್ಮ ದೇಹದೊಳಗ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕಂದ್ರೆ ವ್ಯಾಯಾಮ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ನಾವು ಪ್ರತಿಯೊಬ್ಬರಿಗೂ ಹೇಳ್ತೀವಿ, ಕನಿಷ್ಠ ದಿನಕ್ಕೆ ಅರ್ಧ ತಾಸಾದರೂ ನೀವು ಹೊರಗೆ ವಾಕಿಂಗ್ ಆಗಲಿ ಹೋಗಲೇಬೇಕಂತ. ಬಟ್ ಪ್ರಾಬ್ಲಮ್ ಏನ್ ಬರ್ತದೆ, ಡಾಕ್ಟರ್ ಸಾಹೇಬ್ ಬಾರಿಶ್ ಆ ರೇ ಕಹಾ ಜಾಯಂಗೆ ಅಂತ ಎಲ್ಲರೂ ಇದನ್ನೇ ಕೇಳ್ತಾರೆ. ಈಗೇನಾಗ್ತವೆ, ಕೆಲವು ಇಂಡೋರ್ ಎಕ್ಸಸೈಸ್ ಇರ್ತಾವ, ಯೋಗ ಇರ್ತದೆ, ಮೆಡಿಟೇಷನ್ ಮಾಡಬಹುದು, ಯೋಗ ಅಥವಾ ಮನೆಯೊಳಗೆ ರೆಸಿಸ್ಟೆನ್ಸ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಅಂತಹ ವ್ಯಾಯಾಮವನ್ನು ನೀವು ಮನೆಯೊಳಗೆ ಮಾಡಬಹುದು ಅಥವಾ ಮನೆಯೊಳಗೆ ಸ್ವಲ್ಪ ಸ್ಟೆಪ್ಸ್ ಅನ್ನ ನಡೆಯುವುದರಿಂದ ನೀವು ನಿಮ್ಮ ದೇಹವನ್ನ ಸದೃಢವಾದ ಆರೋಗ್ಯವನ್ನು ನೀವು ಕಾಪಾಡ್ಕೋಬಹುದು ಅನ್ನೋದು ನನ್ನ ಅಂಬೋಣ. ಯೋಗ ಮಾಡಬಹುದು, ಮನೆಯೊಳಗೆ ಕೂತೇ ಮಾಡಬಹುದು, ಅದಕ್ಕೇನು ಹೊರಗೆ ಹೋಗ್ಬೇಕಂತ ಏನಿರಂಗಿಲ್ಲ. ಮನೆಯೊಳಗೆ ಸ್ವಲ್ಪ ರೆಸಿಸ್ಟೆನ್ಸ್ ಎಕ್ಸಸೈಸ್ ಇರ್ತಾವ, ಬಾಲ್ ಕೈಯೊಳಗೆ ಹಿಡಿದ ಮಾಡ್ತಕ್ಕಂಥ ಎಕ್ಸಸೈಸ್ ಇರ್ಬೋದು ಅಥವಾ ಸ್ವಲ್ಪ ಫ್ಲೆಕ್ಷನ್ ಎಕ್ಸಸೈಸ್ ಇರ್ಬೋದು, ಇವುಗಳನ್ನ ಮನೆಯೊಳಗೂ ಮಾಡಬಹುದು. ಇಲ್ಲಪ್ಪ ನಿಮಗಾಗಿಲ್ಲ ಅಂದ್ರೆ ಛತ್ರಿ ಹಿಡ್ಕೊಂಡು ಹೊರಗೆ ಹೋಗ್ಬೋದು, ಅದರಲ್ಲಿಂದ ಏನು ಪ್ರಾಬ್ಲಮ್ ಇಲ್ಲ. ಛತ್ರಿ ಹಿಡ್ಕೊಂಡು ಅಷ್ಟು ಜೋರೆ ಮಳೆ ಇದ್ದಿಲ್ಲ ಅಂತಂದ್ರೆ ಹೊರಗೆ ಒಂದು ಅರ್ಧ ತಾಸರೆ ವ್ಯಾಯಾಮ ಮಾಡಿದರೆ ನಿಮ್ಮ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗ್ತದೆ. ಆಮೇಲೆ ಹ್ಯಾಪಿ ಹಾರ್ಮೋನ್ಸ್ ಅಂತ ಏನು ಕರಿತೀವಿ, ಅವು ಸಹ ನಮ್ಮ ದೇಹದೊಳಗೆ ಉತ್ಪತ್ತಿ ಹೆಚ್ಚಾಗಿ ಈ ರೋಗ ರುಜಿನ ಬರದಂತ ಇವು ತಡೆಗಟ್ಟವ.
2: ಡಾಕ್ಟರ್ ಸರ್, ಇತ್ತೀಚಿನ ದಿನಗಳಲ್ಲಿ ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಯೋಗ ಆಗಲಿ ಧ್ಯಾನ ಆಗಲಿ, ಬಿಕಾಸ್ ಮೆಂಟಲ್ ಹೆಲ್ತ್ ಅಷ್ಟೇ ಮುಖ್ಯ.
1: ಹೌದೌದು.
2: ಏನು ಲಿಂಕ್ ಇದೆ ಮೆಂಟಲ್ ಹೆಲ್ತ್ ದೈಹಿಕ ಅಂದ್ರೆ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯಕ್ಕೆ ಏನು ಲಿಂಕ್ ಇದೆ ಸ್ವಲ್ಪ?
1: ಹೌದು, ಇದು ಬಹಳ ಸಮಂಜಸವಾದಂತಹ ಪ್ರಶ್ನೆ. ಏನಾಗ್ತಾನೆ, ಯೋಗ ಅಥವಾ ಇವು ಮಾಡಿದಾಗ ನಮ್ಮ ದೇಹದೊಳಗೆ ಎಂಡೋರ್ಫಿನ್ಸ್ ಅಂತ ಕರಿತೀವಿ, ಕ್ಯಾಟಕೋಲಮೈನ್ಸ್, ಎಂಡೋರ್ಫಿನ್ಸ್, ಇವು ಹೆಚ್ಚಿನ ರೀತಿಯೊಳಗೆ ಸಿಕ್ರೆಟ್ ಆಗ್ತಾವ. ಇವು ಹೆಚ್ಚಿನ ರೀತಿಯೊಳಗೆ ಸಿಕ್ರೆಟ್ ಆಗೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಅದಷ್ಟೇ ಅಲ್ಲದೆ ಯೋಗ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಫ್ಲೆಕ್ಸಿಬಿಲಿಟಿ, ಯಾಕಂದ್ರೆ ಈಗ ನೋಡಬಹುದು ಎಷ್ಟೋ ಜನ ಮೊಳಕಾಲು ನೋವು, ಬೆನ್ನು, ಎಲ್ಲರೂ ಕೂತ್ ಕೂತೇ ಇರ್ತಾರೆ, ಮೂವ್ಮೆಂಟ್ ಅಂಕರ ಕಡಿಮೆ ಆಗಿದೆ. ಸಿಟಿಂಗ್ ಈಸ್ ನ್ಯೂ ಕ್ಯಾನ್ಸರ್ ಅಂತ ನಾವು ಕರಿತೀವಿ. ಯಾಕಂದ್ರೆ ಮೊಬೈಲ್ ಹಿಡ್ಕೊಂಡು ಹುಡುಗರು ಸಹ, ಸಣ್ಣ ಸಣ್ಣ ಹುಡುಗರು ಸಹ ಯಾವಾಗಲೂ ಮೊಬೈಲು, ಗೇಮ್ಸು, ರೀಲ್ಸು ಇದ್ರೊಳಗೆ ಮುಳುಗಿರ್ತಾರೆ. ಈ ಅಡ್ಡಾಡುವನ್ನು ಕನ್ಸೆಪ್ಟೇ ಹೋಗ್ಬಿಟ್ಟದ ಈಗ. ಹಿಂಗ ಕೂತ್ ಕೂತ್ ಆದ್ರಿಂದ ಏನಾಗ್ತದೆ, ಈ ಎಷ್ಟೋ ಜನರು ತೆಳಗಿರ್ತಾರೆ ಆದರೂ ಸಹ ಲಿಪಿಡ್ ಪ್ರೊಫೈಲ್ ಎಲ್ಲ ಅಬ್ನಾರ್ಮಲ್ ಇರ್ತದೆ. ಸಣ್ಣ ಹುಡುಗರೊಳಗೆ ಶುಗರು, ಬಿಪಿ, ಈಗ ನೋಡ್ರಿ ಹೃದಯಾಘಾತ ಎಷ್ಟು ಯಂಗ್ ಜನರೊಳಗೆ ಆಗ್ಲಿಕ್ಕೆ. ಯಾಕೆ ಮುಖ್ಯ ಕಾರಣ ಅಂತಂದ್ರೆ ಒತ್ತಡದ ಜೀವನ ಮತ್ತು ವ್ಯಾಯಾಮ ಮಾಡದೇ ಇರೋದು. ವಾಕಿಂಗ್ ಹೋಗೋದ್ರೆ ಮೊನ್ನೆ ಏ ಅದೇನು ಮಾಡೋದು, ಅದು ವಯಸ್ಸಾದ್ಮೇಲೆ ಮಾಡೋದು, ಎಲ್ಲ ತಲೆಯೊಳಗೇನು ವಾಕಿಂಗ್ ಏಕಿಂಗ್ ರಿಟೈರ್ಮೆಂಟ್ ಆದ ಮೇಲೆ ನಮಗೆ ಟೈಮ್ ಸಿಕ್ಕ್ರ ನಾವು ಮಾಡೋರು, ಈ ರೀತಿಯಾದಂಥ ಮನೋಭಾವನೆ ಜನರೊಳಗದ. ಅದನ್ನೇನೋ ಒಂದು ತುಚ್ಛ ರೀತಿ, ಯಾಕೆ ಕೊಡೋದು, ಏ ಮುಂಜಾನೆ ವಾಕಿಂಗ್ಗೆ ಅದನ್ನಾಕೆ ಹೋಗ್ತೀವಿ ಅಂತ ಹಿಂಗೆ ಈ ರೀತಿಯಾಗಿ ಕಾಣದೆ. ಯಾಕೆ ನಮ್ಮ ಆರೋಗ್ಯ ನಮ್ಮ ಕೈಯೊಳಗದ, ಮತ್ತೊಬ್ಬರ ಕೈಯೊಳಗಲ್ಲ. ಸೊ ಟೈಮ್ ತಗೊಂಡು ಮುಂಜಾನೆ ಇಲ್ಲ ಸಂಜೆಯೊಳಗೆ, ನಾವು ಮುಂಜಾನೆ ಹೋಗುವ ವಾಕಿಂಗ್ ಭಾಳ ಚಲೋ ಅಂತೀವಿ, ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ, 5:00-6:00 ಒಂದು ಅರ್ಧ ತಾಸು ವಾಕಿಂಗ್ ಹೋಗೋದ್ರಿಂದ ತಮ್ಮ ದೇಹವನ್ನು ಸದೃಢವಾಗಿಡ್ಬೋದು. ಆಗಂಗಿಲ್ಲಪ್ಪ ನಿಮಗೆ ಆಗಲಿಲ್ಲ ಅಂತಂದ್ರೆ ಮನೆಯೊಳಗರೆ ಯೋಗ ಮೆಡಿಟೇಷನ್ ಮಾಡೋದ್ರಿಂದ ಸಹ ನಿಮ್ಮ ಆರೋಗ್ಯವನ್ನು ಸದೃಢವಾಗಿಡಬಹುದು ಅನ್ನೋದು ನನ್ನ ಅನಿಸಿಕೆ.
2: ಡಾಕ್ಟರ್ ಸರ್, ತಮ್ಮ ಉತ್ತರದಲ್ಲಿ ಬ್ರಹ್ಮ ಮುಹೂರ್ತ ಅಂತ ಹೇಳಿದ್ರಿ. ಅಂತ ಸಂದರ್ಭದಲ್ಲಿ ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕಂದ್ರೆ ಅತಿ ಶೀಘ್ರದಲ್ಲಿ ಮಲ್ಗೋಬೇಕು. ಅದು ಇಂಗ್ಲಿಷ್ ನಲ್ಲಿ ಯೋಗ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಅ ಪರ್ಸನ್ ಹೆಲ್ದಿ ವೈಸ್ ತಿಳಿಸಿ ನಿದ್ರೆಯ ಇಂಪಾರ್ಟೆನ್ಸ್ ಏನಿದೆ.
1: ಹೌದು, ಈಗ ನಾನು ಹೇಳಿದಂಗೆ ಈಗ ನಮ್ಮ ಆರೋಗ್ಯವನ್ನ ಸದೃಢವಾಗಿ ಇಟ್ಕೋಬೇಕಂದ್ರೆ ಮೂರು ವಿಚಾರ ಬಹಳ ಮುಖ್ಯ. ಒಂದೇದ್ದು ಆಹಾರ, ನಾನು ಹೇಳಿದೆ ಮಳೆಗಾಲೊಳಗೆ ಶುಚಿ ರುಚಿಯಾದಂಥ ಆಹಾರ ಕರೆದ ಪದಾರ್ಥ ಅವಾಯ್ಡ್ ಮಾಡೋದು. ಎರಡನೇದ್ದು ವಿಹಾರ, ಅರ್ಧ ತಾಸು ವಾಕಿಂಗರೇ ಮಾಡ್ರಿ, ಇಲ್ಲಪ್ಪ ಅಂತಂದ್ರೆ ಮನೆಯೊಳಗೆ ಯೋಗ ಆರೇ ಮಾಡ್ರಿ. ಮೂರನೇದ್ದು ವಿಚಾರ, ವಿಚಾರ ಅಂತಂದ್ರೆ ಏನು, ಪಾಸಿಟಿವ್ ಥಿಂಕಿಂಗ್ ಇರಬೇಕು ಮತ್ತು ನಿದ್ದೆ. ಮನುಷ್ಯನಿಗೆ 6 ತಾಸು ನಿದ್ದೆ ಇರಲಿಕ್ಕೇ ಬೇಕು. ನಿದ್ದೆ ಮಾಡಲಿಲ್ಲ ಅಂತಂದ್ರೆ ಅನೇಕ ರೋಗ ರುಜಿನಗಳಿಗೆ ನೀವು ಆಸ್ಪದ ಕೊಟ್ಟಂಗೆ. ಈಗ ಮೊಬೈಲ್ ಬಂದ ಮೇಲೆ ಅಂಕರೆ ಇಷ್ಟು ಪ್ರಾಬ್ಲಮ್ ಆಗ್ಯದ, ಎಷ್ಟು ಪೇಷಂಟ್ ಬರ್ತಾರೆ ರಾತ್ರಿ ನಿದ್ದೆ ಗುಳಿಗೆ ಕೊಡ್ರಿ, ನಿದ್ದೆ ಗುಳಿಗೆ ಕೊಡ್ರಿ. ಗುಳಿಗೆ ಅಂದ್ರೆ ಅವು ಕೇವಲ ಕೆಮಿಕಲ್. ನಾವು ಕೇಳಿದಾಗ ಮೊಬೈಲ್, ಅವ್ರು ಏನ್ ಮಾಡ್ತಾರೆ, ಈಗ 10:30 ಬೆಡ್ಡಿಗೆ ಹೋಗುದು, ಬೆಡ್ಡಿಗೆ ಹೋದ್ಮೇಲೆ ಮೊಬೈಲ್ ತಕೊಂಡು ಕೂತ್ ಬಿಡುದು, ಫೇಸ್ಬುಕ್ ಆಗ್ಲಿ, ಇನ್ಸ್ಟಾ ಆಗ್ಲಿ, ರೀಲ್ಸ್ ಆಗ್ಲಿ ನೋಡ್ಕೋತ್ ಕೂಡುದು. ಈ ಮೊಬೈಲ್ ಇಂದ ಏನು ವಿಕಿರಣಗಳು ಹೊರಗೆ ಹೋಗ್ತಾವ ನಾವು ಬ್ಲೂ ರೇಸ್ ಅಂತ ಕರಿತೀವಿ. ಈ ಬ್ಲೂ ರೇಸ್ ನಮ್ಮ ಕಣ್ಣಿನ ಅಕ್ಷಯ ಪಟಲದ ಮೇಲೆ ಮತ್ತು ಮಿದುಳಿನ ಮೇಲೆ ಪರಿಣಾಮವನ್ನ ಬೀರಿ ನಿದ್ರೆಯನ್ನ ದೂರ ಹೋಗುವಂಗ ಮಾಡಿಬಿಡ್ತಾವ. ಒಂದು ಪೀರಿಯಡ್ ಇರ್ತದೆ, ನಾವು REM ಸ್ಲೀಪ್ ಹೋದ ಕೂಡಲೇ 1 ತಾಸೊಳಗೆ ನಾವು ಎಲ್ಲವನ್ನ ದೂರಿಗಿಟ್ಟು ಮಲ್ಕೋಬೇಕು, ಅವಾಗ ನಮ್ಗೆ ಪ್ರಾಪರ್ ನಿದ್ದೆ ಬರ್ತದೆ. ಬಟ್ ಈ ಮೊಬೈಲ್ ಬಂದ ಮೇಲೆ ಏನಾಗ್ಲಿಕ್ಕೆ, ಎಲ್ಲರೂ ಬೆಡ್ಡಿಗೆ ಹೋದ್ಮೇಲೆ ಮೊಬೈಲ್ ಶುರು ಮಾಡಿಬಿಡ್ತಾರೆ, ಹಿಡ್ಕೊಂಡು ಕೂಡ್ತಾರೆ. ಇದರಿಂದ ಏನಾಗ್ತದೆ, ಈ ಬ್ಲೂ ರೇಸ್ ಇಫೆಕ್ಟ್ ಇಂದ ಮತ್ತು ಮೊಬೈಲ್ ಇಂದ ನಿದ್ದೆನೇ ಹಾರಿ ಹೋಗ್ಲಿಕ್ಕೆ. ಇದರಿಂದ ಏನಾಗ್ತದೆ, 1:30-2:30 ಮಲ್ಕೊಳ್ಳೋದು, ಮುಂಜಾನೆ 8:30-9 ಕೇಳೋದು, ಮತ್ತೆ ಎಕ್ಸಸೈಸ್ ಮಾಡ್ಲಿಕ್ಕೆ ಟೈಮ್ ಎಲ್ಲಿ ಸಿಗಬೇಕು, ಕೇವಲ ಮೊಬೈಲ್. ಮೊಬೈಲ್ ಇಂದೇ ಅರ್ಧ ಸ್ಕ್ರೀನ್ ಟೈಮ್ ಅಂತ ಕರಿತೀವಿ, 1-2 ಗಂಟೆ ಇರಬಹುದು, ಈಗ 2 ಗಂಟೆ ಅಷ್ಟೇ ಸ್ಕ್ರೀನ್ ಟೈಮ್ ಇರಬೇಕು. ಬಟ್ ಈಗ ಹೊಸ ಅಧ್ಯಯನಗಳು ಏನು ಹೇಳಿಕತ್ತದೆ, ಎಲ್ಲಾ ಜನರೊಳಗೆ ಕ್ರಮೇಣವಾಗಿ ಅದು ಹೆಚ್ಚಾಗ್ಲಿಕ್ಕೆ. 4 ತಾಸು, 5 ತಾಸು, 6 ತಾಸು ಕೇವಲ ಒಂದು ಸಣ್ಣ ಮೊಬೈಲಿಗೆ ಅಡಿಕ್ಟ್ ಹಾಕೊಂಡು ನಿದ್ರಾಹೀನತೆ ಹೆಚ್ಚಾಗ್ಲಿಕ್ಕೆ. ಈ ನಿದ್ರಾಹೀನತೆ ಆಗೋದ್ರಿಂದ ಬಿ ಪಿ ಆಗ್ಲಿ, ಶುಗರ್ ಆಗ್ಲಿ, ಎಸಿಡಿಟಿ, ಸರ್ವೇ ಸಾಮಾನ್ಯ ಸಣ್ಣ ಸಣ್ಣ ಹುಡುಗರು ಬರ್ತಾವ ಎಸಿಡಿಟಿ ಅಂತ ಹೇಳಿ. ಎದಿ ಉರಿತದ್ರಿ, ಎದಿ ನುಸ್ತದ, ಬೆನ್ ನುಸ್ತದ, ನಾಲ್ಕನಾಕೈದು ಜ್ಯೂಸ್, ಮಲಬದ್ಧತೆ, ಸಂದಾಸೆ ಆಗಂಗಿಲ್ಲ ಅಂತ. ಎಲ್ಲಕ್ಕೂ ಮುಖ್ಯ ಕಾರಣ ನಿದ್ರಾಹೀನತೆ.
2: ನಿದ್ರಾಹೀನತೆ ಬಗ್ಗೆ ಬಹಳ ಮುಖ್ಯವಾದ ಪಾಯಿಂಟ್ ನೀವು ಹೇಳಿದ್ರೆ, ಆಹಾರ,
1: ವಿಹಾರ ಮತ್ತು ವಿಚಾರ, ಇವು ಮೂರು ಸರಿಯಾದ ಸಮತೋಲನ ಒಳಗೆ ನಾವು ಕಾಪಾಡಿಕೊಂಡ್ರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು ಅನ್ನೋದು ನನ್ನ ಅನಿಸಿಕೆ.
2: ಡಾಕ್ಟರ್ ಸರ್, ಎಲ್ಲ ವಿಷಯದ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡಿದ್ವಿ, ಅದು ಮಳೆಗಾಲದಲ್ಲಿ ಆಗೋ ರೋಗಗಳ ಬಗ್ಗೆ. ಕಾರ್ಯಕ್ರಮದಲ್ಲಿ ಇವತ್ತಿನ ಈ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಮ್ಮ ಕೇಳುಗರಿಗೆ ವೈದ್ಯರಾದ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ನೋಡ್ರಿ, ಈಗ ಮಳೆಗಾಲ ಬಂತು, ಮಳೆ ಶುರು ಆಗ್ತದೆ, ರೋಗ ಉಲ್ಬಣ ಆಗ್ತದೆ. ರೋಗ ಉಲ್ಬಣ ಆದ್ಮೇಲೆ ನಾವು ಹೇಳುದು ಸ್ಟೇ ಅಲರ್ಟ್, ಸ್ಟೇ ಕ್ಲೀನ್ ಅಂಡ್ ಸ್ಟೇ ಸೇಫ್. ಅಂತಂದ್ರೆ ನೀವು ಜಾಗೃತವಾಗಿರ್ರಿ, ನಿಮ್ಮನ್ನ ಶುಚಿ ರುಚಿಯಾದ ಆಹಾರ ಪದಾರ್ಥವನ್ನ, ಆಹಾರ ಪದ್ಧತಿಯನ್ನ, ಜೀವನ ಶೈಲಿಯನ್ನ ನೀವು ಫಾಲೋ ಮಾಡ್ರಿ. ಮತ್ತೆ ನಾನು ಹೇಳಿದಂಗ ಆಹಾರ, ವಿಹಾರ, ವಿಚಾರ ಇವಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬಹುದು. ಮತ್ತೆ ಮಳೆ ಬಂತಂತ ಏನೋ ಸ್ವಲ್ಪ ರೋಗ ಬಂದ್ರೆ ಹೆದರಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳದೆ ನೀವು ಹತ್ತಿರದ ವೈದ್ಯರನ್ನು ಹೋಗಿ ಸಂಪರ್ಕಿಸ್ರಿ. ಸರಿಯಾದ ರೀತಿಯೊಳಗೆ ಆಹಾರ, ವಿಹಾರ ಮತ್ತು ನಿದ್ದೆ ಮಾಡುವುದರಿಂದ ಈ ಮಳೆಗಾಲವನ್ನು ನೀವು ಎಂಜಾಯ್ನೂ ಮಾಡಬಹುದು ಮತ್ತು ರೋಗ ರುಜಿನಗಳಿಂದ ದೂರೂ ಇರಬಹುದು ಅನ್ನೋದನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೂ ಸಹ ನಾನು ತುಂಬಿರೋ ಧನ್ಯವಾದಗಳನ್ನು ಹೇಳ್ತೇನೆ.
2: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳ ಬಗ್ಗೆ. ವಿವರವಾದ ಮಾಹಿತಿಯನ್ನು ಕೊಟ್ಟರು ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಮೆಡಿಸಿನ್, KLE, JNMC ಮೆಡಿಕಲ್ ಕಾಲೇಜು ಬೆಳಗಾವಿಯ ಡಾಕ್ಟರ್ ರಾಜೇಶ್ ಕುಲಕರ್ಣಿ ಸರ್. ಡಾಕ್ಟರ್ ಸರ್, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಸರ್.
1: ಧನ್ಯವಾದಗಳು.
2: ಸ್ನೇಹಿತರೆ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM, KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಈಗ ಔಷಧಿಗಳ ಅಡ್ಡಪರಿಣಾಮ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧಿ ಮಹಾವಿದ್ಯಾಲಯ ಬೆಳಗಾವಿ. ಇವತ್ತಿನ ಈ ರೇಡಿಯೋ ಟಾಕ್ನಲ್ಲಿ ನಾನು ಔಷಧಿಗಳ ಅಡ್ಡ ಪರಿಣಾಮಗಳ ಕುರಿತು ಮತ್ತು ಯಾವೆಲ್ಲ ಔಷಧಿಗಳಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತವೆ ಕೆಲವೊಂದು ಉದಾಹರಣೆಗಳೊಂದಿಗೆ ವಿವರಿಸಲು ಪ್ರಯತ್ನ ಪಡುತ್ತೇನೆ. ಎಷ್ಟೇ ಸಂಶೋಧನೆಗಳನ್ನು ನಡೆಸಿದರೂ ಮಾರುಕಟ್ಟೆಗೆ ಬಂದ ಔಷಧಿಯ ಉಪಯೋಗದಿಂದ ಅನಿರೀಕ್ಷಿತ ಅಡ್ಡ ಪರಿಣಾಮಗಳು ಕೆಲವು ರೋಗಿಗಳಲ್ಲಿ ಕಂಡುಬರುವ ಸಾಧ್ಯತೆಗಳಿರುತ್ತವೆ. ಈ ವ್ಯತಿರಿಕ್ತ ಪರಿಣಾಮಗಳು ಕಡಿಮೆ ತೀವ್ರತೆಯಿಂದ ಹಿಡಿದು ಜೀವಕ್ಕೆ ಅಪಾಯವಾಗುವಂತಹ ತೀವ್ರತೆಯವರೆಗೆ ಕಾಣಬಹುದು. ಈ ಅಡ್ಡ ಪರಿಣಾಮಗಳು ಉಂಟಾಗುವ ವಿಧಾನಗಳು ಹಾಗೂ ನಮೂನೆಗಳು ಪ್ರತಿ ಔಷಧಿಗೂ ಪ್ರತಿ ರೋಗಿಗೂ ಅವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ. ಇದರ ಅರ್ಥ ಔಷಧಿಗಳೆಲ್ಲವೂ ಅಪಾಯಕಾರಿ ತೆಗೆದುಕೊಳ್ಳಬಾರದು ಎಂದಲ್ಲ. ಇವುಗಳಲ್ಲಿ ಕೆಲವನ್ನಾದರೂ ಮುಂಜಾಗರೂಕತೆಯಿಂದ ತಡೆಗಟ್ಟಲು ಸಾಧ್ಯವಿದೆ. ಈಗ ನಾವೆಲ್ಲ ನೋವು ನಿವಾರಕ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಹೇಳ್ತೀವಿ. ದೇಹದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ನೋವಿಗೂ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಕೆಲವರಿಗೆ ರೂಢಿಯಾಗಿರುತ್ತದೆ. ಆದರೆ ಇದು ಎಷ್ಟು ಅಪಾಯಕಾರಿ ಎನ್ನುವುದು ನಿಮಗೆ ಗೊತ್ತಿದೆಯಾ? ಈ ಮಾತ್ರೆಗಳು ತಕ್ಷಣಕ್ಕೆ ನೋವಿನಿಂದ ಪರಿಹಾರ ನೀಡಬಹುದು, ಆದರೆ ಅದು ದೇಹದ ಇತರ ಅಂಗಾಂಗಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪೇನ್ ಕಿಲ್ಲರ್ ಅಂದರೆ ಇದು ಕೇವಲ ಮಾತ್ರ ಅಲ್ಲ, ಇದರೊಂದಿಗೆ ಇಂಜೆಕ್ಷನ್, ಸಿರಪ್ ಕೂಡ ಆಗಿರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಬಳಸುವುದರಿಂದ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಅಡ್ಡ ಪರಿಣಾಮದಿಂದ ಇದು ಹೃದಯ ಸಂಬಂಧ ಕಾಯಿಲೆಗಳಿಗೂ, ಕಿಡ್ನಿ ಲಿವರ್ ವೈಫಲ್ಯದಂತಹ ಸಮಸ್ಯೆಗಳಿಗೂ ಇದು ಕಾರಣವಾಗುತ್ತದೆ. ಒಂದು ಉತ್ತಮ ಉದಾಹರಣೆ ಎಂದರೆ ಪ್ಯಾರಾಸಿಟಮಾಲ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಲಭ್ಯವಿರುತ್ತದೆ. ಅತಿ ಹೆಚ್ಚು ಬಳಕೆಯಾಗುವ ಔಷಧಿಯಲ್ಲಿ ಇದು ಒಂದು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅಲರ್ಜಿಯ ಸಮಸ್ಯೆ ಉಂಟಾಗುತ್ತದೆ, ಅಲ್ಲದೆ ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ತಲೆದೋರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾತ್ರೆಯನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸುವುದು ಸೂಕ್ತವಲ್ಲ. ಇದನ್ನು ಅಸಿಟಮೈನೋಫಿನ್ ಎಂದು ಸಹ ಕರೆಯಲಾಗುತ್ತದೆ. ಜ್ವರವನ್ನು ಗುಣಪಡಿಸಲು, ನೋವು ಕಡಿಮೆಯಾಗಲು ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ ಅನ್ನು ಬಳಸಲಾಗುತ್ತದೆ. ತಲೆನೋವು, ಹಲ್ಲು ನೋವು, ನೆಗಡಿ ಜ್ವರಕ್ಕೂ ಈ ಮಾತ್ರೆಯ ಸೇವನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕೊರೋನಾ ಸೋಂಕು ಆರಂಭವಾದಾಗಿನಿಂದಲೂ ಜ್ವರವನ್ನು ಕಡಿಮೆ ಮಾಡಲು ಪ್ಯಾರಾಸೆಟಮಾಲ್ ಬಳಕೆಯು ಇನ್ನೂ ಹೆಚ್ಚಾಗಿದೆ. ಜ್ವರ, ಶೀತ ಮೊದಲಾದ ಸಮಸ್ಯೆಗಳಿಗೆ ಪ್ಯಾರಾಸೆಟಮಾಲ್ ತ್ವರಿತವಾಗಿ ಚಿಕಿತ್ಸೆ ನೀಡಿದರೂ ಇದರ ಮಿತಿಮೀರಿದ ಸೇವನೆ ಅಪಾಯಕಾರಿಯಾಗಿದೆ. ಮದ್ಯಪಾನ ಮಾಡಿದ ನಂತರ ಪ್ಯಾರಾಸೆಟಮಾಲ್ ಅನ್ನು ಸೇವಿಸಲೇಬಾರದು. ಅಷ್ಟೇ ಅಲ್ಲ, ಪ್ಯಾರಾಸೆಟಮಾಲ್ ತಿಂದ ನಂತರವೂ ಅಲ್ಕೋಹಾಲ್ ಸೇವನೆ ಒಳ್ಳೆಯದಲ್ಲ. ಪ್ಯಾರಾಸೆಟಮಾಲ್ ಮಿತಿಮೀರಿದ ಸೇವನೆ ಅಥವಾ ತಪ್ಪಾದ ಪಾನೀಯಗಳೊಂದಿಗೆ ಔಷಧವನ್ನು ಮಿಶ್ರಣ ಮಾಡುವುದು ತೀವ್ರವಾದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಇದು ಜೀವಕ್ಕೆ ಸಹ ಅಪಾಯವನ್ನು ಉಂಟು ಮಾಡಬಹುದು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಪ್ರತಿಯೊಂದು ಔಷಧವು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಹೀಗಾಗಿ ಯಾವತ್ತೂ ಡಾಕ್ಟರ್ ನೀಡಿದ ಪ್ರಿಸ್ಕ್ರಿಪ್ಷನ್ ಅನ್ನು ಸರಿಯಾಗಿ ನೋಡಿಕೊಂಡೇ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಸಂಶಯಗಳಿದ್ದಾಗ ಡಾಕ್ಟರನ್ನು ಅಥವಾ ಫಾರ್ಮಾಸಿಸ್ಟ್ರನ್ನು ಕೇಳಿ ಸರಿಯಾಗಿ ಮಾಹಿತಿ ಪಡೆಯಿರಿ. ಅಲ್ಕೋಹಾಲ್ ಸೇವನೆಯು ದೇಹದ ಮೇಲೆ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಅಲ್ಕೋಹಾಲ್ ಎಥೆನಾಲ್ ಅಂಶಗಳನ್ನು ಹೊಂದಿರುತ್ತದೆ. ಎಥೆನಾಲ್ ಜೊತೆಗೆ ಪ್ಯಾರಾಸೆಟಮಾಲ್ ಅನ್ನು ಮಿಶ್ರಣ ಮಾಡುವುದರಿಂದ ವಾಕರಿಕೆ, ವಾಂತಿ, ತಲೆನೋವು, ಮೂರ್ಛೆ ಹೋಗುವುದು ಮೊದಲಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಾತ್ರಿ ಅತಿಯಾದ ಮದ್ಯಪಾನದ ನಂತರ ಬೆಳಗ್ಗೆ ಹ್ಯಾಂಗೋವರ್ ತಡೆದುಕೊಳ್ಳಲು ಪ್ಯಾರಾಸೆಟಮಾಲ್ ತೆಗೆದುಕೊಳ್ಳುವುದು ಗಂಭೀರ ಅಪಾಯ. ಮದ್ಯಪಾನ ಹಾಗೂ ಪ್ಯಾರಾಸೆಟಮಾಲ್ ಸಂಯೋಜನೆಯು ಯಕೃತ್ತಿನ ಸಮಸ್ಯೆಗೂ ಕಾರಣವಾಗಬಹುದು. ಇದು ಜೀವಕ್ಕೂ ಮಾರಕವಾಗಬಹುದು. ಪ್ಯಾರಾಸೆಟಮಾಲ್ ಮಾತ್ರವಲ್ಲ, ಅಲ್ಕೋಹಾಲನ್ನು ಬೇರೆ ಯಾವುದೇ ಔಷಧಿಗಳೊಂದಿಗೆ ಸಂಯೋಜಿಸುವುದು ಉತ್ತಮ ಆಯ್ಕೆಯಲ್ಲ. ಇನ್ನು ಓಪಿಯಾಡ್ಸ್ ಅಂತ ಹೇಳ್ತೀವಿ, ಇವು ಸಹ ನೋವು ನಿವಾರಕ ಔಷಧಗಳು. ಇವುಗಳನ್ನು ಕ್ಯಾನ್ಸರ್ ಪೀಡಿತರಿಗೆ ನೀಡಲಾಗುತ್ತದೆ. ಕ್ಯಾನ್ಸರ್ ರೋಗಿಗಳ ನೋವನ್ನು ಕಡಿಮೆ ಮಾಡುವ ಸಲುವಾಗಿ ಈ ಔಷಧಿಗಳನ್ನು ನೀಡಲಾಗುತ್ತದೆ. ಇವುಗಳನ್ನು ಲಾಂಗ್ ಟರ್ಮ್ ಪೇನ್ ಕಿಲ್ಲರ್, ಪೇನ್ ರಿಲೀವರ್ ಆಗಿ ಬಳಸಲಾಗುತ್ತದೆ. ಈ ಔಷಧಿಗಳನ್ನು ಹೆಚ್ಚು ಸೇವಿಸುವುದರಿಂದ ಡಿಪ್ರೆಷನ್, ಯೂರಿನ್ ಇನ್ಫೆಕ್ಷನ್, ವಾಂತಿ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಐಬುಪ್ರೊಫಿನ್ ಅಂತ ಹೇಳ್ತೀವಿ, ಇದರಿಂದಲೂ ಹೊಟ್ಟೆಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆಗಳು ಅತಿಯಾದ ಸೇವನೆಯಿಂದ ಕಾಣಿಸಿಕೊಳ್ಳಬಹುದು. ಮತ್ತು NSAID ಅಂತ ಹೇಳ್ತೀವಿ, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್, ಇವುಗಳನ್ನು ಸಹ ಜ್ವರ ನೋವು ಇದ್ದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದರ ಹೆಚ್ಚಿನ ಪ್ರಮಾಣದ ಸೇವನೆಯಿಂದ ಕಿಡ್ನಿ, ಹೃದಯ, ರಕ್ತ, ಲಿವರ್ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರ ಹಾಗೂ ಫಾರ್ಮಸಿಸ್ಟರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಇವರುಗಳ ಸಲಹೆ ಇಲ್ಲದ ಔಷಧಗಳನ್ನು ಸೇವಿಸುವುದು ಯಾವತ್ತಿದ್ದರೂ ಅಪಾಯಕಾರಿ. ಧನ್ಯವಾದಗಳು.
0: ಇದುವರೆಗೂ ಔಷಧಗಳ ಅಡ್ಡ ಪರಿಣಾಮಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: भाषेची प्रगती सुधारणं, शिक्षण व सामाजिक विकासात मदत, उज्ज्वल भविष्यासाठी नवी संधी, तेव्हा उशीर करू नका, लवकर उपचार म्हणजे उत्तम परिणाम. आजच भेट द्या केलीज डॉक्टर प्रभाकर कोरे हॉस्पिटल आणि MRC बेळगावी, ENT विभाग, OBD नंबर 16 येथे. आजच नोंदणी करा, मोफत तपासणीची संधी मिळवा.
1: KLE ವಿಶ್ವವಿದ್ಯಾಲಯದ KLE ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ KLE ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a five-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-98212. Visit kcpt.kaher.edu.in. KLE College of Physiotherapy, empowering your future in healthcare.
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನೆ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ಯಾರೋ ಇವನು, ಯಾರೋ ಇವನು, ಯಾರೋ ಇವನು.
1: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇನು ತನಿ, ಇದು 90.5 FM KL ಈ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್. 5 ಶುಭ ಶುಕ್ರವಾರ, ವರ್ಷದ 7ನೇ ತಿಂಗಳು, ತಿಂಗಳಿನ 24ನೇ ದಿನ, ಶುಭ ಶುಭ ಶುಭ ಶುಕ್ರವಾರದ ಸ್ಪೆಷಲ್ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರೆ, ಅಣ್ಣ ಅಣ್ಣ ಶಿವಣ್ಣ ಅವರ ಜನ್ಮದಿನ ಹೋದ ರವಿವಾರ ಇತ್ತು. ಈ ವಾರದ ಶುಕ್ರವಾರ ಸೆಲೆಬ್ರೇಟ್ ಮಾಡೋಣ ನಮ್ಮ ಕನ್ನಡ ಚಿತ್ರರಂಗದ ಕರುನಾಡ ಚಕ್ರವರ್ತಿ ಅಣ್ಣ ಅಣ್ಣ ಶಿವಣ್ಣ. ನಾನು ಹೇಳ್ತೇನಲ್ಲ, ನ್ಯಾಷನಲ್ ಫಾದರ್ ಮಹಾತ್ಮ ಗಾಂಧೀಜಿ, ನ್ಯಾಷನಲ್ ಅಣ್ಣ ಶಿವಣ್ಣ. ಏಕೆಂದರೆ ಆತ್ಮೀಯ ಸ್ನೇಹಿತರೆ, ನಾನು ಯಾವತ್ತಿಗೂ ಮರೆಯೋದಿಲ್ಲ, ಟಾಕೀಸ್ನಲ್ಲಿ, ಚಿತ್ರ ಟಾಕೀಸ್ನಲ್ಲಿ ಕೂತಿದ್ದೆ, ಮುಫ್ತಿ ಪಿಕ್ಚರ್ ನೋಡ್ತಿದ್ದೆ, ಮುಫ್ತಿಯಲ್ಲಿ ಭೈರತಿ ರನಗಲ್ಲು ಅನ್ನೋ ಪಾತ್ರ, ಆ ಪಾತ್ರದಲ್ಲಿ ಮಿಂಚ್ತಾ ಇದ್ರು ನಮ್ಮಣ್ಣ ಶಿವಣ್ಣ. ದ ಮೋಮೆಂಟ್ ಅವ್ರ ತಂಗಿ ಮುಂದೆ ಬರುತ್ತಾರೆ, ಅವರ ಮುಖದ ಮೇಲಿನ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ, ಅಲ್ಲೇ ಪ್ರೂವ್ ಆಗುತ್ತೆ ಇವರು ಕರುನಾಡ ಚಕ್ರವರ್ತಿ, ಎಸ್ ಶಿವರಾಜ್ ಕುಮಾರ್. ಇವರು ಅಣ್ಣನ ಪಾತ್ರ ಈ ಲೆವೆಲ್ಗೆ ಮಾಡ್ತಾರೆ, ತಂಗಿಯ ಮುಂದೆ ಅವರ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಇಡೀ ಸಿನಿಮಾ ಆತ್ಮೀಯ

ಸ್ನೇಹಿತರೆ, ಇಡೀ ಸಿನಿಮಾ ಅವರು ಆ ಭೈರತಿ ರನಗಲ್ಲು ಅನ್ನೋ ಪಾತ್ರದ ಒಂದು ಏನಂತಾರೆ ಒಂದು ರೌಡಿ ಪಾತ್ರ. ಆ ರೌಡಿ ಚಲೋನೇ ಇರ್ತಾರ, ಆದರೆ ಆ ರೌಡಿ ಪಾತ್ರದಲ್ಲಿ ಇರ್ತಾರ್ರಿ, ಕಣ್ಣು ಫುಲ್ ಮಿಂಚ್ತಿರುತ್ತೆ ಹಿಂಗ ಹಂಗ. ಒಮ್ಮೆ ತಂಗಿಯ ಮುಂದೆ ಆ ಒಂದು ಸೀನ್ ಇದೆ, ಆ ಮಳೆ ಬರುತ್ತೆ, ವಾಟ್ ಅ ಫ್ಯಾಂಟಾಸ್ಟಿಕ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಅಣ್ಣ ಅಣ್ಣ ಶಿವಣ್ಣ ಅಭಿನಯಿಸಿರುವ ಚಿತ್ರದ ಉತ್ತಮ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ಜನ್ಮದಿನ ಸ್ಪೆಷಲ್ ಆಫ್ ಕರುಣಾಡ ಚಕ್ರವರ್ತಿ ಡಾಕ್ಟರ್ ಶಿವ ರಾಜ್ಕುಮಾರ್. ಬನ್ನಿ ಭಾಗವಹಿಸಿ. ಬಜರಂಗಿ ಚಿತ್ರದ್ದು ಬಾಸು ನಮ್ಮ ಬಾಸು ಈ ಗೀತೆಯೊಂದಿಗೆ ಸ್ಟಾರ್ಟು. ಏಕೆಂದರೆ ಬಜರಂಗಿ ಚಿತ್ರವನ್ನು ಕೂಡ ನನ್ನ ಚಿತ್ರದಲ್ಲಿಯೇ ನೋಡುವಾಗ ಈ ಹಾಡನ್ನು ನಾನು ನೋಡಿದೆ, ಅದರಲ್ಲಿ ಇರೋ ಇವರ ಡಾನ್ಸನ್ನು ನೋಡಿದೆ, ಆ ವಯಸ್ಸು, ವಯಸ್ಸಿನಲ್ಲಿ ಸಿಕ್ಸ್ ಪ್ಯಾಕ್ ಆ್ಯಬು. ಸೊ ಇದರಿಂದ ನಮಗೆ ಏನು ಕಲಿಯಲಿಕ್ಕೆ ಸಿಗುತ್ತೆ, ವಯಸ್ಸು ಜಸ್ಟ್ ಒಂದು ಸಂಖ್ಯೆ, ಮನಸ್ಸಿದ್ದರೆ ಮಾರ್ಗ ಸತ್ಯ. ಸೊ ಸ್ನೇಹಿತರೆ, ಅಭಿನಯಿಸಿರುವ ಅಂದರೆ ಇವರು ಅಭಿನಯಿಸಿರುವ ಚಿತ್ರದ ಉತ್ತಮ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ. ನಿಯಮನಿಗೂ ಗೊತ್ತು, ದೇವ್ರ ಗೀತೆ ಭಕ್ತಿ ಗೀತೆ ಇರಲಾರದೆ ಇವರು ಅಭಿನಯಿಸಿರುವ ಚಿತ್ರದ ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ. ಓಪನಿಂಗ್ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ. ಮತ್ತೊಮ್ಮೆ ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶಿವಣ್ಣ ಸ್ಪೆಷಲ್. ಜನ್ಮದಿನ ಇತ್ತು ಇದೇ ತಿಂಗಳು 12ನೇ ತಾರೀಕು, ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ದಿಸ್ ಇಸ್ ಶುಭ ಶುಕ್ರವಾರದ ಸ್ಪೆಷಲ್ ಕಾರ್ಯಕ್ರಮ. ಬನ್ನಿ ಆತ್ಮೀಯರೇ, ಮೊದಲನೇ ಗೀತೆ ಬಜರಂಗಿ ಚಿತ್ರದ್ದು. ನಾನು ಹೇಳಿದೆ ಇವರ ಒಂದು ಏನಂತಾರೆ ಅಣ್ಣನ ಪಾತ್ರ ಎಲ್ಲರಿಗೂ ಇಷ್ಟ, ಎಲ್ಲ ತಂಗಿ ಅಕ್ಕಗೆ ಇವ್ರ ಥರನೇ ಅಣ್ಣ ಬೇಕು ಅಂತ ಒಂದು ಆಸೆ. ಬನ್ನಿ ತಾವು ಕೂಡ ಭಾಗವಹಿಸಿ ಜನ್ಮದಿನ ಸ್ಪೆಷಲ್ ಆಫ್ ಅಣ್ಣ ಶಿವಣ್ಣ. ಓಪನಿಂಗ್ ಗೀತೆ ಬಾಸು ನಮ್ಮ ಬಾಸು, ಕೇಳಿ ಮಜಾ ಮಾಡಿ.

0: யாரோயோனா யாரோயோனா யாரோயோனா
1: ಆಯ್ತು ಬಂದನಡು ಮಂಜುನಾಥ್ ನಿಮ್ಮ ಮನೆ ಪಕ್ಕದಲ್ಲಿ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಶುಭ ಶುಕ್ರವಾರದ ಸ್ಪೆಷಲ್ ಕಾರ್ಯಕ್ರಮ ವಿಜಸ್ ಜನ್ಮದಿನ ಸ್ಪೆಷಲ್ ಆಫ್ ಶಿವಣ್ಣ. ಕರುಣಾಡ ಚಕ್ರವರ್ತಿ ಡಾಕ್ಟರ್ ಶಿವ್ ರಾಜ್ಕುಮಾರ್ ಅವರ ಜನ್ಮದಿನ ಇದೇ ತಿಂಗಳು 12ನೇ ತಾರೀಕಿತ್ತು, ಅದು ರವಿವಾರ ಇತ್ತು. ಹೋದ ವಾರ ಆತ್ಮೀಯ ಸ್ನೇಹಿತರೆ ಎಸ್ ಜಾನಕಿ ಅವರು ತೀರು ಹೋಗಿದ್ರು. ಆ ಒಂದು ನಿಧನದ ಸುದ್ದಿ ಕೇಳಿದ ತಕ್ಷಣ ಜನ್ಮದಿನ ಸ್ಪೆಷಲ್ ಮಾಡುವ ಆಸೆಯಲ್ಲಿ ನಾನು ಇದ್ದಿರಕಿಲ್ಲ, ಆ್ಯಂಡ್ ಆಫ್ಕೋರ್ಸ್ ನೀವು ಇದ್ದಿರಕಿಲ್ಲ. ಸೊ ಅದಕ್ಕೆ ಈ ವಾರ ಮಾಡಿದೆ. ಸೊ ಆತ್ಮೀಯರೇ, ತಾವೆಲ್ಲರೂ ಭಾಗವಹಿಸಿದ್ದೀನ. ಸ್ಕೂಲಿಗೆ ಹೋಗೋ ಚಿನ್ನು ಅವರಿಗೆ ಬೇಕು ಗೀತೆ ಅಂತ ಕೇಳ್ಕೊಂಡಿದ್ದಾರೆ. ಎಸ್, ಟಗರು ಬಂತು ಟಗರು. ಈ ಗೀತೆಯೊಂದಿಗೆ ಅವರು ಬರೇ ಕೇಳೋದಿಲ್ಲ, ಡಾನ್ಸ್ ಕೂಡ ಮಾಡುತ್ತಾರೆ ಅಂತ ನಾನು ಭಾವಿಸ್ತೇನೆ. ಎಸ್, ಮನೆಯಲ್ಲಿ ಕೇಳ್ತೀನೋ ಚಿನ್ನು, ನಿನಗೋಸ್ಕರ ಈ ಒಂದು ಗೀತೆ. ಶಾಲೆಗೆ ಹೋಗು, ಉತ್ತಮ ಅಭ್ಯಾಸ ಮಾಡ್ತೀಯೋ ಇಲ್ಲೋ ಗೊತ್ತಿಲ್ಲ. ನಿನ್ನ ತಂದೆ ತಾಯಿ ಮೊದಲು ಮರ್ಯಾದೆ ಫಸ್ಟ್ ಕೊಡು, ತದನಂತರ ನೀನು ಎಲ್ಲ ಕರೆಕ್ಟಾಗಿಯೇ ಮಾಡ್ತೀಯ. ಕಾರ್ಯಕ್ರಮದ ಈ ಗೀತೆ ಇದಾದ ತಕ್ಷಣ ಸ್ನೇಹಿತರೆ, ಈ ಬಗ್ಯಾಮ ಸೀಮೆ ಗಂಡು ಕಣಮ್ಮೋ ಎಸ್ ಪಿ ವಿ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಚಂದ್ರಕಾಂತ್ ಬಡಗಾಮಿಯವರು ರಿಕ್ವೆಸ್ಟ್ ಮಾಡಿದರೆ ಗೀತೆ ಬನ್ನಿ ಭಾಗವಹಿಸಿ. ಕನ್ನಡ ಚಿತ್ರರಂಗದ ನಮ್ಮ ಕರುನಾಡ ಚಕ್ರವರ್ತಿ ಅಣ್ಣ ಅಣ್ಣ ಶಿವಣ್ಣ ಅಭಿನಯಿಸಿರುವ ಚಿತ್ರದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ. ದಿಸ್ ಇಸ್ ನಮ್ಮೊಂದಿಗೆ ನಾವು ಜನ್ಮದಿನ ಸ್ಪೆಷಲ್ ಆಫ್ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ ಆತ್ಮೀಯ ಸ್ನೇಹಿತರೆ. ಆದರೆ ನಿಯಮ ನಿಮಗೂ ಗೊತ್ತು ಸ್ನೇಹಿತರೆ, ಈ ನಿಯಮ ನೀವು ತಲೆಯಾಗ ಇಟ್ಕೊಳ್ಳಿ. ಯಾವುದೇ ದೇವರ ಗೀತೆ ನಿಮಗೆ ರಿಕ್ವೆಸ್ಟ್ ಮಾಡೋ ಆಸೆ ಅಪಾರ್ಟ್ ಫ್ರಮ್ ಚಿತ್ರಮಂದಿರ ಬಂದರೆ ಅದನ್ನು ನೀವು ತಲೆಯಾಗ ಇಟ್ಕೊಂಡು ಚಿತ್ರಮಂದಿರದಲ್ಲಿಯೂ ಕೂಡ ಅದೇ ಗೀತೆಯೊಂದಿಗೆ ಭಾಗವಹಿಸಿ. ಏಕೆಂದರೆ ನಾರ್ಮಲಿ ಚಿತ್ರಮಂದಿರ ಕಾರ್ಯಕ್ರಮ ಬಂದರೆ ರೆಗ್ಯುಲರ್ ಗೀತೆಗಳು ಮಾತ್ರ ಬಂದುಬಿಡುತ್ತೆ, ಬಾಕಿ ಟೈಮ್ ನಿಮ್ಗೆ ನೆನಪು ಭಾಳಾಗುತ್ತೆ ಕಿ ಹಾ ಈ ಒಂದು ಗೀತೆ. ಸೊ ಅದನ್ನು ನೀವು ತಲೆಯಾಗ ಇಟ್ಕೊಂಡು ಚಿತ್ರಮಂದಿರ ಯಾವಾಗ ನಾನು ಅದನ್ನು ಪ್ರಸಾರ ಮಾಡ್ತೇನೆ ಅಂದರೆ ತೊಗೊಂಡು ಬರ್ತೇನಲ್ಲ, ಅಲ್ಲಿ ನೀವು ರಿಕ್ವೆಸ್ಟ್ ಮಾಡ್ಬೋದು. ಇವತ್ತು ಶಿವಣ್ಣ ಅಭಿನಯಿಸಿರೋ ಎಷ್ಟೋ ಚಿತ್ರಗಳಲ್ಲಿ ದೇವ್ರ ಗೀತೆ ಇದೆ, ನನಗೂ ಗೊತ್ತು. ಈಗ ಅದನ್ನು ನೆನಪಿಟ್ಕೊಂಡು ಚಿತ್ರಮಂದಿರದಲ್ಲಿ ನೀವು ಭಾಗವಹಿಸಿ. ಏಕೆಂದರೆ ನಾರ್ಮಲಿ ನಾನು ನೋಡಿದ್ದೇನೆ ಚಿತ್ರಮಂದಿರ ಕಾರ್ಯಕ್ರಮ ಪ್ರಾರಂಭ ಮಾಡಿದರೆ ಅವ ಗೀತೆಗಳು ಬಂದ್ಬಿಡ್ತಾವೆ ರೀ, ವಿಠಲದಾಗಿರ್ಬೋದು ಇದು ಅದು ಅಂತ. ತಪ್ಪಿಲ್ಲ, ಅದು ಗೀತೆ ಉತ್ತಮನೇ, ಆದರೆ ನನ್ನ ಕನ್ನಡ ಸಿನಿಮಾದಲ್ಲಿ ಉತ್ತಮ ದೇವರ ಗೀತೆಗಳಿದ್ದಾವೆ. ಇವತ್ತು ಶಿವಣ್ಣ ಅಂತಲೇ ತಲೆಗೆ ನಿಮ್ಗೆ ಬರುತ್ತೆ ಬಹಳಷ್ಟು ಅವರು ಅಭಿನಯಿಸಿರುವ ಚಿತ್ರದ ಆಧ್ಯಾತ್ಮ ಗೀತೆ. ಬಟ್ ಟುಡೇ ದಟ್ಸ್ ನಾಟ್ ದ ಪಾಯಿಂಟ್. ಇವತ್ತು ಅದು ನೀವು ನೆನಪಿಟ್ಕೊಂಡು ಚಿತ್ರಮಂದಿರದಲ್ಲಿ ರಿಕ್ವೆಸ್ಟ್ ಮಾಡಿ. ಇವತ್ತು ಅವರು ಅಭಿನಯಿಸಿರುವ ಡ್ಯಾನ್ಸ್ ರೊಮ್ಯಾಂಟಿಕ್ ಮೋಟಿವೇಶನಲ್ ಡ್ಯಾನ್ಸ್ ದುಃಖದ ಒಂದು ರಿಕ್ವೆಸ್ಟ್ ಬಂದಿದೆ, ಬೇಡುವೇನು ವರವನ್ನು. ಸೊ ಸ್ನೇಹಿತರೆ ಬನ್ನಿ, ಪೈಲ ಚಿನ್ನು ಅವರು ಸ್ಕೂಲಿಗೆ ಹೋಗುತ್ತಾ ಇದ್ದಾರೆ, ಟಗರು ಬಂತು ಟಗರು ಗೀತೆ ಕೇಳಿ ಡಾನ್ಸ್ ಮಾಡೋರು, ಆ್ಯಂಡ್ ಟಗರು ಥರನೇ ಅವರ ಆ್ಯಟಿಟ್ಯೂಡ್ ಇಟ್ಕೊಂಡು ತಂದೆ ತಾಯಿಗೂ ಅಷ್ಟೇ ಪ್ರೀತಿ ಮರ್ಯಾದೆ ಕೊಡ್ತಾರೆ.

ಗೀತೆಗಳ ಲೈನಪ್ ಕೇಳಿ ಚಂದ್ರಕಾಂತ್ ಪಡ್ಕಾವಿಯವರೇ ನಿಮ್ಮ ಹಾಡು ಇದಾದ ತಕ್ಷಣ ಸ್ನೇಹಿತರೆ ಸಂಯುಕ್ತ ಚಿತ್ರದ ಗೀತೆಯೊಂದಿಗೆ ವಿಜಯಕುಮಾರ ಭಸ್ಮೆಯವರು ಭಾಗವಹಿಸಿದ್ದಾರೆ. ಗೌರಮ್ಮ ನಿನ್ನ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಈ ಗೀತೆ ಬಸವರಾಜ್ ಹುಕ್ಕಾರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಫುಲ್ ಖುಷಿಯಾಗಿದ್ದಾರೆ ಅವರು. ಅಣ್ಣ ತಂಗಿಯರ ಈ ಬಂದ ನನಗೆ ಇವತ್ತು ರಿಕ್ವೆಸ್ಟ್ ಮಾಡಿರೋರು ಶೋಭಾ ಅವರು. ಅವರ ಅಣ್ಣನಿಗೋಸ್ಕರ ಜ್ಯೋತಿಬಾ, ನಾನು ಅಣ್ಣ ತಂಗಿಯೇ ಈ ಒಂದು ಸುಮಧುರವಾದ ಗೀತೆ ಜ್ಯೋತಿಬಾ ಹಾಗೂ ನನಗೋಸ್ಕರ ಡೆಡಿಕೇಟ್ ಮಾಡ್ತಾ ಇರೋ ನಮ್ಮ ಪ್ರೀತಿಯ ಶೋಭಾ ಡವ್ಲಿ ಅವರಿಗೆ ಧನ್ಯವಾದ. ಹಾಗೆ ರೇಣುಕಾ ಕಾಮ್ಕರ್ ಕೂಡ ಇದೇ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ತದನಂತರ ವಿಜಯಲಕ್ಷ್ಮಿಯವರು ತಮ್ಮ ಪ್ರೀತಿಯ ತಾಯಿ ಚಂದ್ರವು ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಬೇಡುವೆನು ವರವನ್ನು. ಬರೇ ಅವರಿಗೆ ಅಷ್ಟೇ ಅಲ್ಲ, ನನ್ನ ವೇಣು ಧ್ವನಿಯ ಕುಟುಂಬದಲ್ಲಿರೋ ಎಲ್ಲ ಮಕ್ಕಳು ತಮ್ಮ ತಾಯಿಯವರಿಗೆ ಡೆಡಿಕೇಟ್ ಮಾಡೋ ಈ ಗೀತೆ ಬಂದಿದೆ, ಬೇಡುವೆನು ವರವನ್ನು. ಇವನ್ ಯಾರ ಮಗನೋ ಈ ಒಂದು ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಆತ್ಮೀಯ ಸ್ನೇಹಿತರೆ ರಾಜಶ್ರೀ ಅವರು. ಜೈ ಶ್ರೀರಾಮ್, ಜೈ ಜಿನೇಂದ್ರ, ಜೈ ಜಯ ಶ್ರೀರಾಮ್ ರಾಜಶ್ರೀ ಅವರ, ಜೈ ಜಯ ಜಿನೇಂದ್ರ. ಅದಾದ ತಕ್ಷಣ ಬರ್ತಾ ಇದೆ ಆತ್ಮೀಯ ಸ್ನೇಹಿತರೆ ನೀಲಮೇಘ ಗೀತಾರೇಚ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಮಣಿ ಮಣಿ ಮಣಿಗೊಂದು ದಾರ. ವೃಂದ ಅವರು ರಿಕ್ವೆಸ್ಟ್ ಮಾಡಿದರೆ ಈ ಒಂದು ಸುಮಧುರವಾದ ಗೀತೆ. ಕರೆ ಮುಖಾಂತರ ರತನ್ ಅವರು, ರತನ್ ಕುಮಾರ್ ರಿಕ್ವೆಸ್ಟ್ ಮಾಡಿರುವ ಕಡಲು ಕಡಲು ಗೀತೆ. ಕರುಣಾ ಗೋಟಿಕರ್ ಅವರು ಆನಂದ್ ಚಿತ್ರದ ಗೀತೆ ಟುವಿ ಟುವಿ ಎಂದು ಹಾಡುವ. ಹಿಂಗಿದೆ ಗೀತೆಗಳು. ನಿಮ್ ನಿಮ್ ಗೀತೆ ಎಲ್ಲೆಲ್ಲಿದೆ ಕೇಳಿದ್ರಲ್ಲ. ಚಂದ್ರಕಾಂತ್ ಭಟ್ ಗಾವಿ ಅವರೇ, ಬರ್ತಾ ಇದೆ ನಿಮ್ಮ ಹಾಡು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಅಣ್ಣ ಅಣ್ಣ ಶಿವಣ್ಣ ಸ್ಪೆಷಲ್. ಅವರು ಅಭಿನಯಿಸಿರುವ ಕನ್ನಡ ಚಿತ್ರರಂಗದ ಒಂದು ಗೀತೆ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ಗೀತೆಗಳು ರಿಕ್ವೆಸ್ಟ್ ಮಾಡಿದ್ರೆ ಉತ್ತಮ ಗೀತೆಗಳ ಲೈನಪ್. ಕಾರ್ಯಕ್ರಮದ ಮುಂದಿನ ಹಾಡು ವಿಜಯಕುಮಾರ್ ಭಸ್ಮಿ ಅವರದು, ಸಂಯುಕ್ತ ಚಿತ್ರದ್ದು. ಪದ್ಮಾ ಅವರೇ, ನಮ್ಮ ಸಂಸಾರ ಆನಂದ ಸಾಗರ ಇದ್ರಾಗ ನಮ್ಮ ಶಿವಣ್ಣ ಇದಾರೇನ್ರಿ? ನಾವು ಹುಡುಕಾಡಾಗದೇನೆ ಅಣ್ಣವರ ಚಿತ್ರ ಅದು. ಇವತ್ತು ಅಣ್ಣ ಅಣ್ಣ ಶಿವಣ್ಣ ಜನ್ಮದಿನ ಈ ತಿಂಗಳು ಇತ್ತು, ಅಂದರೆ ಹೋದ ವಾರ ರವಿವಾರ ಇತ್ತು. ಸೆಲೆಬ್ರೇಟ್ ಮಾಡಲಿಕ್ಕೆ ಆಗಿಲ್ಲ. ಸೊ ಅದಕ್ಕೆ ಕಾರಣ ನಿಮಗೂ ಗೊತ್ತು, ಎಸ್ ಜಾನಕಿ ಅವರ ನಿಧನ. ಸೊ ಪದ್ಮಾ ಅವರೇ, ಗೀತೆ ನೋಡಿರಿ, ಚೇಂಜ್ ಮಾಡಿರಿ. ರೇಣುಕಾ ಇದೇ ಗೀತೆನ ಕ್ಯೂಸ್ ಮಾಡ್ತಾರೆ ನೋಡಿ. ನಮ್ಮ ಗೆಳತನ, ನಿಮ್ಮ ಗೆಳತನ ಮೇಲೆ ಡೌಟ್ ಇಲ್ಲ, ಏಕೆಂದರೆ ಆತ್ಮೀಯ ಸ್ನೇಹಿತರೆ, ನಾನು ಕಾರ್ಯಕ್ರಮ ಯಾವಾಗಿಂದ ಮಾಡ್ತಾ ಇದ್ದೇನೋ ಈ ಇಬ್ಬರು ಗೆಳತಿಯರು ಇವ್ರಿಗೆ ಯಾರ್ದು ದೃಷ್ಟಿ ಹತ್ತಲಾರ್ದ. ಒಂದು ನಿಮಿಷ ಕಟ್ ಆತ್ ನೋಡ್ರಿ, ಕೇಳಿದ್ರೆ ನಾ ಹಿಂಗೆ ಮಾಡ್ತಾರೆ ನೋಡ್ರಿ, ಪಟಕ್ ಅಂತ ನೋಡ್ರಿ, ಇಲ್ಲಿ ಕುಟಕ್ ಅಂತ ನೋಡ್ರಿ. ಅದಕ್ಕೆ ಏನಂತಾರೆ ಗೊತ್ತಿಲ್ಲ, ಇವ್ರದ್ದ ಗೆಳೆತನಕ್ಕೆ ಯಾವತ್ತೂ ಯಾರ್ದು ದೃಷ್ಟಿ ಹತ್ತಬಾರ್ದು. ಆ್ಯಂಡ್ ಬಹಳ ಮುಖ್ಯವಾಗಿ ನಾನು ನೋಟಿಸ್ ಮಾಡಿದ್ದೇನೆ, ಈ ಇಬ್ಬರು ಗೆಳತಿರು ರೇಣುಕಾ ಆ್ಯಂಡ್ ಶೋಭಾ, ಅವರು ಬೇರೆ ಬೇರೆ ಟೈಮ್ನಲ್ಲಿ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಅಂದರೆ ಅವರ ಹಾಡು ಒಂದಾಗಿರುತ್ತೆ. ಇವತ್ತು ಕೂಡ ಹಂಗಾಗೈತಿ. ಒಳ್ಳೆಯದಾಗಲಿ ಅವರ ಈ ಗೆಳೆತನಕ್ಕೆ, ಈ ಗೆಳೆತನನೇ ನೋಡ್ರಿ, ಬರೇ ಆತ್ಮೀಯ ಸ್ನೇಹಿತರೆ, ತಮ್ಮ ಮದುವೆ ಸಂಬಂಧಗಳು ಅಂದರೆ ಗಂಡ ಹೆಂಡತಿ ಮಧ್ಯಕ್ಕೂ ಸ್ನೇಹತನ ಇರಬೇಕು, ಗೆಳೆತನ ಮಧ್ಯಕ್ಕೂ ಸ್ನೇಹತನ ಇರಲೇಬೇಕು, ಮಕ್ಕಳು ಆ್ಯಂಡ್ ಪಾಲಕರ ಮಧ್ಯೆನೂ ಸ್ನೇಹತನ ಇರಬೇಕು. ಸ್ನೇಹತನಕ್ಕೆ ಯಾರು ಬಹಳ ಆದ್ಯತೆ ಕೊಟ್ಟಿದ್ದಾರೆ ಹೇಳಿ ಭಗವದ್ಗೀತೆಯಲ್ಲಿ? ಶ್ರೀಕೃಷ್ಣ ದೇವರು. ಎಸ್ ಆತ್ಮೀಯ ಸ್ನೇಹಿತರೆ, ಎಸ್ ಅದಕ್ಕೆ ಹೇಳೋದು, ಗೆಳೆತನಕ್ಕೆ ಅಷ್ಟು ಶಕ್ತಿ ಇದೆ. ಬನ್ನಿ ಭಾಗವಹಿಸಿ. ಕನ್ನಡ ಚಿತ್ರರಂಗದ ನಮ್ಮ ಕರುಣಾರ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯಿಸಿರುವ ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆಗಳನ್ನು, ಆ್ಯಂಡ್ ಏನಾದ್ರು ಅವರು ಅಭಿನಯಿಸಿರುವ ಚಿತ್ರದ ದೇವರ ಗೀತೆ ನೀವು ರಿಕ್ವೆಸ್ಟ್ ಮಾಡಿದರೆ ಅದನ್ನು ನೀವು ತಲೆಯಾಗಿ ಇಟ್ಕೊಂಡು ಚಿತ್ರಮಂದಿರದಲ್ಲಿ ಅದೇ ರಿಕ್ವೆಸ್ಟ್ ಮಾಡಿ. ಇದರಿಂದ ಏನಾಗುತ್ತೆ ಆತ್ಮೀಯರೇ, ನಿಮ್ಮ ತಲೆಯಾಗೂ ಆ ಹಾಡು ಉಳಿಯುತ್ತೆ, ಚಿತ್ರಮಂದಿರದಲ್ಲಿ ವಿಭಿನ್ನ ಗೀತೆ ಕೇಳೋಕೆ ಅವಕಾಶ ಸಿಗುತ್ತೆ, ಹೌದಲ್ವಾ? ಹೌದು, ಇವರು ಅಭಿನಯಿಸಿರುವ ಚಿತ್ರದ ಒಂದು ಹಾಡಂತೂ ಭಾಳ ಫೇಮಸ್ ಇದೆ, ಎಲ್ಲ ನೀನೇ ತಾಯಿ. ಅದು ಬೇಡ, ಅದು ರೆಗ್ಯುಲರ್ ನಾವು ಚಿತ್ರಮಂದಿರದಲ್ಲಿ ಕೇಳಿದೆವು. ಅದನ್ನು ಬಿಟ್ಟು ಆತ್ಮೀಯ ಸ್ನೇಹಿತರೆ, ಇವರು ಎಷ್ಟೋ ಚಿತ್ರಗಳಲ್ಲಿ ಇವ್ರು ದೇವ್ರದ್ದಿದೆ. ಸ್ವಲ್ಪ ಇವತ್ತು ಒಂದು ಸ್ವಲ್ಪ ವಿಚಾರ ಮಾಡಾಳ, ನಮ್ಮ ಚಂದ್ರಕಾಂತ್ ಬಡಗಾವಿ ಅವರು ಫುಲ್ ಡ್ಯೂಟಿನೇ ಕುಂತಾರೆ ರೀ. ಏನು ಹೇಳ್ರಿ, ಮಂಜುನಾಥ್ ಪೈಗೆ ಇಂತಿಂಥ ಗೀತೆಗಳು ಕೊಡ್ತೇನೆ ನಾನು, ನನಗೆ ಹುಡುಕಾಡೋಕೆ 5 ನಿಮಿಷ ಆಗುತ್ತೆ, ಆದರೆ ನನಗಿಷ್ಟು ಸಂತೋಷ. ಏನು ಹೇಳ್ರಿ, ಈ ಗೀತೆ ಹುಡುಕಾಡಲಿಕ್ಕೆ ಒಂದು ಆ ಒಂದು ಜರ್ನಿ ಭಾಳ ಇಷ್ಟ ನನಗೆ. ಸಿಗುವುದೇ ಇಲ್ಲರಿ, ಅವ್ರು ರಿಕ್ವೆಸ್ಟ್ ಮಾಡಿರೋ ಗೀತೆ ಅಂತಂಥದ್ದು ಇರುತ್ತೆ. ಇನ್ನೊಂದು, ಆಚೆ ಅದನ್ನು ಪ್ರಸಾರ ಮಾಡಿದ ಕೂಡಲೇ ಎಷ್ಟೋ ಹಿರಿಯರು, ಎಷ್ಟೋ ಜನರು ಇದನ್ನು ಕೇಳಿರಂಗಿಲ್ಲ ನೋಡ್ರಿ, ಅವರಿಗೆ ಸಂತೋಷ. ಅದಕ್ಕೆ ಕಾರಣ ಅವರು ಆಗತ್ತಾರ, ಅವ್ರ ಖಾಲಿ ಫ್ರೀ ಟೈಮ್ನಲ್ಲಿ ಇದನ್ನೇ ಮಾಡ್ತಾರಂತ ಹೇಳ್ತಾರೆ ಪಾಪ. ಅಂತ ನಮ್ಮ ಚಂದ್ರಕಾಂತ್ ಬಡಗಾವಿ, ಧನ್ಯವಾದ. ಇವತ್ತಿನ ಹಾಡು ಕೂಡ ಸೂಪರ್ ಆಗಿತ್ತು. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಪದ್ಮಾ ಅವರು ಗೀತೆ ಚೇಂಜ್ ಮಾಡಿದ್ರು. ಎಸ್, ಇಳೆಗಳು ಸಂಗೀತ ಮಾಡಿ ಅನ್ನ ನನಗೆ. ಏ ಇರಲಿ ರೀ, ಅದ್ರಾಗ ಏನಿದೆ ಗೊತ್ತಿಲ್ಲ ಅಂದ್ರೆ ನೋ ಇಶ್ಯೂಸ್, ಒಳ್ಳೆ ಹಾಡು ಇದೆ. ಈ ಗೀತೆ ನಿಮಗೋಸ್ಕರ ಪ್ರಸಾರವಾಗಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರೆ, ಶಾಲೆಗೆ ಹೋಗುತ್ತೇನೆ ಮಾಮ, ನಾನು ಚೆನ್ನಾಗಿದ್ದೇನೆ ಮಾಮ, ನೀವು ಹೇಗಿದ್ದೀರಾ, ಹಾಳು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತ ಚಿನ್ನು ಹೇಳಿದ್ರಿಪ್ಪ ಕರೆ ಮುಖಾಂತರ. ಆ್ಯಂಡ್ ಹಾಗೆ ನಮ್ಮ ಗಜಾನನ್ ಕಾಮ್ಕರ್ ಅವರು, ಹಾಡು ಕೇಳಿ ಹಾಡು. ಶಿವಣ್ಣ ಅಭಿನಯಿಸಿರುವ ಜೋಡಿ ಹಕ್ಕಿ ಚಿತ್ರದ್ದು, ಶಿವಣ್ಣನೇ ಹಾಡಿದ್ದು ಈ ಒಂದು ಗೀತೆ. ಸೊ ನಮ್ಮೂರ ಮಂದರ ಯಾವುದಾದ್ರು ಹಾಡನ್ನು ಪ್ರಸಾರ ಮಾಡಿ. ಅಭಿ ಕಿರಣ್ ಶ್ರವಣ್ ಕಾರ್ತಿಕ್ಗೋಸ್ಕರ, ಎಸ್ ಗಣಪತಿ ಭಂಡಾರಿ ಅವ್ರೆ, ನಮ್ಮೂರ ಮಂದಾರ ಹೂವೆ ಚಿತ್ರದ ಒಂದು ಹಾಡು ಲೋಡ್ ಮಾಡ್ತಾನೆ ನೋಡೋಣ, ಯಾವ್ದಾದ್ರು ಒಂದು ಚಲೋ ಈ ಥರ ತೋರಿಸೋದು ಸಾಫ್ಟ್ವೇರ್ನಲ್ಲಿ. ನಮ್ಮೂರ ಮಂದಾರ ಹೂವೆ ಆಲ್ ರೈಟ್ ಆಲ್ಬಮ್ನಲ್ಲಿ ಹೋಗಿದ್ರೆ ಇದ್ರಾಗ ಅತಿ ಜಾಸ್ತಿ ಯಾವುದಿದೆ ನೋಡೋಣ. ಇದ್ರಾಗ ಹೇಳಿ ಹೇಳೆ ಕೋಗಿಲೆ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ, ಎಸ್ ಇದನ್ನು ಪ್ರಸಾರ, ಯಾಕಂದರೆ ಮುತ್ತು ಮುತ್ತು ನೀರಹನಿಯ ಭಾಳಷ್ಟು ಹರಿಯಾಗಿದೆ. ಸೊ ಅದು ನಾನು ನಿಮಗೋಸ್ಕರ, ಹಾಗೆ ಅಭಿ ಕಿರಣ್ ಶ್ರವಣ್ ಕಾರ್ತಿಕ್ಗೋಸ್ಕರ. ವಿನೋದ್ ಅವರು, ಮಂಜುನಾ ಇವತ್ತಿನ ಕಾರ್ಯಕ್ರಮದ ರಣರಂಗ ಚಿತ್ರದ ಟೈಟಲ್ ಸಾಂಗ್ ಕ್ಲೀನ್ ಅಣ್ಣ, ಮತ್ತು ಈ ಸಾಂಗ್ ಯಾರೇ ಪ್ಲೇ ಮಾಡೋಕ್ಕೆ ಹೇಳಿಲ್ಲ ಅಲ್ವಾ? ಇಲ್ಲ, ಯಾರೂ ಪ್ಲೇ ಮಾಡಲಿಕ್ಕೆ ಹೇಳಿಲ್ಲ. ವಿನೋದ್ ಅವರೇ, ಒಂದು ನಿಮಿಷ, ರಣರಂಗ ಚಿತ್ರದ್ದು ಟೈಟಲ್ ಗೀತೆ ಏನಿರ್ಬೋದು ಚೆಕ್ ಮಾಡ್ತಾನೆ. ಸೊ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಆತ್ಮೀಯ ಸ್ನೇಹಿತರೆ. ರಣರಂಗ ಚಿತ್ರದ್ದು ಜಗವೇ, ಆಹಾ ನನ್ನ ಫೇವ್ರೇಟ್ ಹಾಡ್ರಿಪ್ಪ ಇದು, ಜಗವೇ ಅದ ಇರ್ಬೋದಾ ರಣರಂಗ, ವಿನೋದ್ ಅವರೇ ಅದನ್ನೇ. ಸೊ ಗುಡ್ ಮಾರ್ನಿಂಗ್ ಮಂಜುನಾಥ ಅಂತ ಮೆಸೇಜ್ ಮಾಡಿದ್ದಾರೆ ಆಕಾಶ ಬಾಡಿಗೆ. ಈ ಗೀತೆ ಎಸ್ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರೇ, ನೀವು ಬೆಂಗಳೂರಿನಲ್ಲಿದ್ದೀರಿ, ಕೋರ್ಟಿಗೆ ಹೋಗ್ತಿದ್ದೀರಿ, ಈ ಗಮ್ಮತ್ತೇನು ಹೇಳ್ರಿ? ನೀವು ರಿಕ್ವೆಸ್ಟ್ ಮಾಡಿರುವ ಈ ಗೀತೆ ಜಸ್ಟ್ ಪ್ರಸಾರ ಮಾಡುತ್ತಿದ್ದೇನೆ ನಾನು. ವಿಜಯಕುಮಾರ್ ಭಸ್ಮಿ ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ರಿಕ್ವೆಸ್ಟ್ ಮಾಡಿದರೆ ಹಾಡನ್ನು ಕೇಳಿ ಮಜಾ ಮಾಡಿ.

ಏನ್ರಿಪ್ಪ, ಎಲ್ಲ ಪ್ರೀತಿಯ ಸ್ನೇಹಿತರು ಅಣ್ಣ ಶಿವಣ್ಣ ಅವರ ಅಭಿಮಾನಿನೇ. ಎಸ್, ಫುಲ್ ರಿಕ್ವೆಸ್ಟ್ಗಳು ತುಂಬಿದೆ. ಆತ್ಮೀಯ ಸ್ನೇಹಿತರೆ ಬನ್ನಿ, ಮುಂದಿನ ಗೀತೆ. ಮನ ಮೆಚ್ಚಿದ ಹುಡುಗಿ ಚಿತ್ರದು ಗೌರಮ್ಮ, ನಿನ್ನ ಗಂಡ ಯಾರಮ್ಮ? ಎಕ್ಸ್ಕ್ಯೂಸ್, ನಾಷ್ಟ ಮಾಡಿ ಬಂದೇನ್ರಿಪ್ಪ. ನಮ್ಮ ಮಮ್ಮಿ ಮುಂಬೈನಲ್ಲಿದ್ದಾರೆ ಒಂದು ವಾರ ಆಯಿತು. ಎಲ್ಲರೂ ಅಂತ ಪ್ರಶ್ನೆ, ಮಂಜುನಾಥ ಹೆಂಗೋ ಮಾರಾಯ ಅಂದರೆ ನಾಷ್ಟ ಊಟ. ನಾನಂದೆ, ನಾವು ಅಭಾವ ಇದ್ದಾಗ ಇನ್ನೂ ಜಬರ್ದಸ್ತ್ ಇರ್ತೇನೆ ನಾನು. ನಮ್ಮ ತಾಯಿ ಎಲ್ಲ ಕಲ್ಸಲ್ರಿಪ್ಪ. ಪೈಖಾನೆ ಸಾಫ್ ಮಾಡೋದು ಹಿಡ್ದ ಕಸ ಪರಿಚಿ ಬಾಂಡಿ ಬಾಂಡಿ ತೊಳೆಯೋದಷ್ಟೇ ಅಲ್ಲ, ಅದನ್ನು ತೊಳೆದು ನೀರು ಬಸೋದು, ಅದನ್ನು ಫಸ್ಟ್ ಕ್ಲಾಸಾಗಿ ಸ್ಟ್ಯಾಂಡ್ನಲ್ಲಿ ಇಡೋದಾಗಿರಲಿ, ಬರ್ಷನ್ ಕಟ್ಟ ಒರೆಸೋದಾಗಿರಲಿ, ಕಟ್ ಮಾಡಿರುವ ತರಕಾರಿದು ಉಳಿದಿರ್ತದೆ ನೋಡ್ರಿ, ಅದನ್ನು ಹಸಿ ಕಸ ಒಣ ಕಸ ಮಾಡಿ ವಿಂಗಡನೆ ಮಾಡಿಲ್ಲ ಅಂದ್ರೆ ರಪ್ ಅಂದ್ಬಿಡ್ತಾಳೆ ನಮ್ಮವ್ವ. ಅಂಥ ಸಂದರ್ಭದಲ್ಲಿ ಇವತ್ತಿನ ಮುಂಜಾನೆ ನಾನು ಮಸ್ತ್ ಫಸ್ಟ್ ಕ್ಲಾಸ್ ಬೇಸಂದ ತಿಂದು ನನಗೆ ಭಾಳ ಇಷ್ಟ ಆಗಾಗದ್ರಿ ಆತ್ಮೀಯ ಸ್ನೇಹಿತರೆ. ನಮ್ಮವ್ವ ಇನ್ನೊಂದು ದೋಸೆ ಹೇಳ್ಕೊಟ್ಟಾಳ್ರಿ, ಗ್ರೀನ್ ಮೂಂಗ್ ಅಂದ. ಸೊ ಅದನ್ನೆಲ್ಲ ನಾನಂದೆ ಅವ್ವ ನನಗೆ ಯಾಕೋ ಟೇಸ್ಟ್ ಇದೆ, ಚಂದ ಅನ್ಸಾಗದ. ಆ್ಯಂಡ್ ನಾವೆಲ್ಲ ಜಿಮ್ಮ ಗಿಮ್ಮ ಮಾಡೋರಲ್ಲರಿ, ನಮಗೆ ಪ್ರೋಟೀನ್ ಪ್ರೋಟೀನ್ ಅಂತ ಇರುತ್ತೆ. ವೆಜಿಟೇರಿಯನ್ದ ಉತ್ತಮ ಪ್ರೋಟೀನ್ ಬೇಸನ್ ರೀಪ. ಸೊ ಬೇಸನ್ ಚೀಲ ಅಂತಾರೆ, ಅಥವಾ ಬೇಸನ್ ದೋಸೆ ಅಂತ ತಿಕ್ಕೋಬೋದು. ಅದ್ರ ಫಸ್ಟ್ ಕ್ಲಾಸ್ ಕಾಂದ, ಟೊಮೆಟೊ, ಮಿರ್ಚಿ, ಕೊತ್ತಂಬರಿ ಸೂಡ, ಅದನ್ನು ಫಸ್ಟ್ ಕ್ಲಾಸ್, ಅದು ಗಜ್ಜ ಗಜ್ಜ ಗಜ್ಜ ಅಂತ ಅದು ಕಟ್ರ್ ಇರ್ತದೆ ನೋಡ್ರಿ. ಆ ಕಟ್ರ್ ಯಾರು ಸೃಷ್ಟಿ ಮಾಡಿದ್ರು ಪುಣ್ಯಾತ್ಮಕ ಧನ್ಯವಾದ. ಇಲ್ಲಾಂದರೆ ಕಟ್ ಮಾಡೋಕ್ಕೆ ಭಾಳ ಟೈಮ್ ತೊಗೊತಿತ್ತು ರೀ. ಅದ್ರಾಗ ಕಟ್ ಮಾಡಿ ಹಾಕೋದು ಹಿಂಗೆ ಗರ್ರ ಗರ್ರ ಗರ್ರ ಅಂತ ಹಿಂಗೆ ಮುಂಗಾರು ಮಳೆನಾಗ ಹಿಂಗೆ ಎಬ್ಬಿಸ್ಕ ಜಗ್ಗಿ ಬಿಡೋದು, ಇರೋ ಎಲ್ಲ ತರಕಾರಿ ಚೆನ್ನಾಗಿ ಕಟ್ಟಾಗುತ್ತೆ. ಸೊ ಆತ್ಮೀಯರೇ ಹಿಂಗೈತಿ. ಮತ್ತು ಇಂಟರ್ನೆಟ್ಟಿನ ಕಾಲ ಆತ್ಮೀಯರೇ, ನನಗೆ ಅಡುಗೆ ಮಾಡೋದಂದರೆ ತುಂಬನೇ ಇಷ್ಟ. ಈಗ ಬೇಸಂದಿದ್ದು ಒಂದು ಏನಿದೆ ನೋಡಿ ಚೀಲ, ಅದನ್ನು ಸಾಫ್ಟ್ ಹೆಂಗೆ ಮಾಡೋದು ಅಂತ ಒಂದು ವೀಡಿಯೋನಲ್ಲಿ ಒಬ್ಬಕ್ಕೆ ಅಂಟಿ ಹಾಕಾಳ್ರಿ. ಏನಿಲ್ಲ, ಬೇಸನ್ ಹಿಟ್ಟಿನಲ್ಲಿ ಸ್ವಲ್ಪ ಚಪಾತಿ ಹಿಟ್ಟು ಹಾಕಿ ಒಂದು ಅರ್ಧ ಚಮಚ, ಇವತ್ತು ಮುಂಜಾನೆ ಅದನ್ನ ಮಾಡಿದ್ನಿ, ಯೋ ಎಷ್ಟು ಸಾಫ್ಟ್ ಆಗಿತ್ತು, ಯೋ ಮಜ್ಜ ಮಾಡತ್ತೀನಿ ನೋಡ್ರಿ ಪಾತ್ಮೀರೆ. ಸೊ ನಮ್ಮ ಮಮ್ಮಿ ನಗಾಗತ್ತಾಳೆ, ಏ ಇನ್ನು ನಾ ಒಂದು ವಾರ ಬರೋದು, ನಾನು ನೀವು ಬರಬೇಡ, ಮಧ್ಯಾಹ್ನಗೂ ನಾನು ರೆಡಿ ಮಾಡಿಟ್ಟೇನೆ, ರಾತ್ರಿಗೂ ರೆಡಿ. ಆಜುಬಾಜುದವರು ಕೇಳ್ತಾರೆ ಹೆಂಗಪ್ಪ ಅಡುಗೆ ಮಾಡೋದು ಒಂಥರದ ಯೋಗ, ಅವ್ರಿಗೆ ಅದೇ ಹೇಳೋದು ನಾನು. ಈ ಅನ್ನಪೂರ್ಣೇಶ್ವರಿ ಸೇವಿಸೋಕ್ಕಿಂತ ಮುಂಚೆ ಆ ಅನ್ನ ಮಾಡೋದು, ಅಡುಗೆ ಮಾಡೋದು. ನನ್ನ ವೇಣುಧ್ವನಿಯ ಕುಟುಂಬದ ಎಲ್ಲ ಮಹಿಳೆಯರೇ, ನಿಮಗೆ ಗೊತ್ತಿಲ್ಲ ನೀವು ಯೋಗ ಮಾಡ್ತಿದ್ದೀರಾ, ನನಗೆ ಒಂದೇ ರಿಕ್ವೆಸ್ಟ್ ನಿಮ್ಮ ಕಡೆಯಿಂದ, ನೀವು ತರಕಾರಿ ಕಟ್ ಮಾಡುವಾಗ ತರಕಾರಿನೇ ಕಟ್ ಮಾಡಿ, ಪ್ರೀತಿಯಿಂದ ಕಟ್ ಮಾಡಿ. ಏಕೆಂದರೆ ಆ ತಿನ್ನೋ ಆಹಾರವೇ ನಿಮ್ಮ ಜೀವ, ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ ಅದೆಲ್ಲ ಆಮೇಲೆ, ನೀವು ತಿಂತಾ ಇರೋ ಆಹಾರನೇ ನಿಮಗೆ ದೇಹ. ಈ ವಿಚಾರದಲ್ಲಿ ನೀವು ಹೆಂಗೆ ನೋಡ್ರಿ, ಆ ಟಮಾಟರ ಕಾಂದ ಹೆಂಗೆ ಕಟ್ ಮಾಡ್ತೀರಿ, ಇನ್ನು ಮುಂದೆ ದೃಷ್ಟಿನ ಚೇಂಜ್ ಮಾಡ್ರಿ. ನಾವು ತಿನ್ನೋ ಆಹಾರನೇ ದೇಹ ಆತ್ಮೀಯ ಸ್ನೇಹಿತರೆ. ಹಾಂ, ಹಿರಿಯರ ಆಶೀರ್ವಾದ, ಪಾಲಕರ ಆಶೀರ್ವಾದ ಇವೆಲ್ಲ ದಂಡಿಗಿಡ್ರಿ, ಬರೀ ಆಶೀರ್ವಾದಲ್ಲಿ ಹೊಟ್ಟೆ ತುಂಬುತ್ತಾ ಇಲ್ಲ, ಪೌಷ್ಟಿಕ ಆಹಾರದಿಂದನೇ ದೇಹ ಬೆಳೆಯುತ್ತೆ. ಸೊ ದೇಹ ಬೆಳೆಸಲಿಕ್ಕೆ ಅಥವಾ ದೇಹ ಮೇಂಟೈನ್ ಮಾಡಲಿಕ್ಕೆ, ಆರೋಗ್ಯಕರ ದೇಹಕ್ಕೆ ಆ ಬಹುಮೌಲ್ಯ ಆ ನಮ್ಮ ಏನಂತಾರೆ ಆಹಾರನೇ ಮುಖ್ಯ, ಹೌದಲ್ವಾ? ಸೊ ದೃಷ್ಟಿನೇ ಚೇಂಜ್ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಫಸ್ಟ್ ಕ್ಲಾಸ್ ಅಡುಗೆ ಮಾಡಿ ಎಲ್ಲ ಬರ್ಷನ್ ಕಟ್ಟ ಒರೆಸಿ ಒರೆಸಿರೋ ಆ ಬರ್ಷನ್ ಕಟ್ಟಾದ ಬಟ್ಟೆ ಇರ್ತದೆ ನೋಡ್ರಿ, ಅದನ್ನು ಕಚ್ಚಂತ ಹಿಂಡಿ ಹಿಂಗೆ ಒಣಗಿಸಾಕಿ ಇಡುವಾಗ ಒಂದು ತೃಪ್ತಿ ಫೀಲಿಂಗ್ ಬರುತ್ತೆ. ಏನು ಬರುತ್ತೆ, ತೃಪ್ತಿ ಫೀಲಿಂಗ್ ಬರುತ್ತೆ ನನಗಂತೂ. ಆಮೇಲೆ ಆತ್ಮೀಯ ಸ್ನೇಹಿತರೆ, ಇಂಥ ಚಿಕ್ಕ ಚಿಕ್ಕ ಕೆಲಸಗಳನ್ನು, ಮನೆ ಕೆಲಸನ ನಾವು ಮಾಡುವಾಗ ಎಲ್ಲ ನನಗೆ ಕೇಳ್ತಿರ್ತಾರೆ ಹೆಂಗಪ್ಪ ಮಾಡ್ತೀನಿ. ನಾನಂದೆ ಹೆಂಗೆ ಮಾಡಬಾರ್ದು, ಮಾಡದೇ ಇರಲಿಕ್ಕೆ ನಂದ ಮನೆ ಅಲ್ಲರಿ. ದೇಹವನ್ನು ನಾನು ಫಸ್ಟ್ ಕ್ಲಾಸಾಗಿ ಇಡಲಿಕ್ಕೆ ವ್ಯಾಯಾಮ ಮಾಡ್ತೇನೆ, ಮನೆಯೂ ಫಸ್ಟ್ ಕ್ಲಾಸಾಗಿ ಇಡಲಿಕ್ಕೆ ಕಸ ಪರಿಶಿ ಇದು ಅದು ಸ್ವಲ್ಪ ಪೂಜೆ ಸ್ವಲ್ಪ ಸ್ವಲ್ಪ ಮಾಡಿದ್ರೆ, ಅತಿ ಜಾಸ್ತಿ ಏನಿಲ್ಲ, ಲೈಟ್ ಲೈಟ್ ಲೈಟ್ ಲೈಟ್ ಲೈಟ್ ಲೈಟ್ ಲೈಟ್ ಲೈಟ್ ಮಾಡೋದು. ಹೌದಾ? ನಮ್ಮ ಕೆಲಸದವರು ಮನೆಗೆ ಬಂದಾಗ ಅವ್ರಿಗೆ ಹುಷಾರಿಲ್ದಾಗ ಅವ್ರು ಹಿಂಗೆ ಡಲ್, ಯಾಕಂದ್ರೆ ಬರೀ ನನ್ನ ಕೆಲಸ ಮಾಡೋದಿಲ್ಲರ, ಅವರ ಐದಾರು ಮನೆ ಕೆಲಸ ಮಾಡ್ತಾರೆ. ಸೊ ನಾನು ಅವರನ್ನು ಕೆಲಸದವ್ರು ಅಂತ ನೋಡೋಕ್ಕಿಂತ ಮುಂಚೆ ಮನುಷ್ಯರಾಗಿ ನೋಡ್ತೇನೆ. ಅವರಿಗೂ ಚಾ ಕಾಫಿ ಕೊಟ್ಟು ಕೊಡಲಿ ಹೇಳ್ತೇನೆ, ಮೈ ಕೈ ನೂಸಾತ ಅಂದ್ರೆ ಬಿಡ ಕಸ ಪರಿಶಿ ನಾನು ಮಾಡ್ತೇನೆ, ಅಯ್ಯಯ್ಯೋ ಅಂತ ಹೇಳ್ತಾರೆ. ಅವ್ರು ಏನು ಲೆಕ್ಕ ತೊಗೋತಾರೆ, ಕೊಡೋ ಪಗಾರಿಗೆ ನಾವು ಎಷ್ಟಂತ ಕೊಡ್ತೇವ್ರಿ ಅಪ್ಪ. ಸೊ ಸ್ನೇಹಿತರೆ, ಆಚೆ ಅವರು ಮನುಷ್ಯರಂತ ಭಾವಿಸಿ ಆ ಒಂದಿನ ಅವರಿಗೆ ರೆಸ್ಟ್ ಕೊಟ್ಟರೆ, ಅಂದರೆ ನಮ್ಮ ಆಂಟಿಗೆ, ಅವರು ಖುಷಿಯಾಗ್ತಾರೆ, ನನಗೂ ಸ್ವಲ್ಪ ವ್ಯಾಯಾಮ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಅವರು ಅಂತಾರೆ, ಅಪ್ಪ ನೀನು ಇಷ್ಟು ಮಾಡಿದ್ದಿಲ್ಲ ಸಾಕು, ನೆಕ್ಸ್ಟ್ ಡೇಯಿಂದ ಅವರಿಗೆ ಆ ದಿನ ಹುಷಾರಿರೋದಿಲ್ಲ, ಆ ದಿನ ಅವರಿಗೆ ಸ್ವಲ್ಪ ರೆಸ್ಟ್ ಕೊಡುತ್ತೇನೆ. ಅವ್ರಿಗೆ ಏನಾದರೂ ನಾಷ್ಟ ಕೊಟ್ಟು, ಈಗ ಜಸ್ಟ್ ಒಂದು ವಾರ ಆಯ್ತು ರೀ, ಹೋದ ವಾರ ಹಂಗೆ ಮಾಡಿದೆ, ನೆಕ್ಸ್ಟ್ ದಿನ ಅವ್ರು ಇಷ್ಟು ಪೂರ್ತಿಯಿಂದ ಕೆಲಸ ಮಾಡಿ, ಯಾಕಂದರೆ ಆತ್ಮೀಯರೇ ಅವ್ರು ಆಚೆ ಮತ್ತಿನ್ನು ಐದು ಮಂದಿಗೆ ಹೋಗ್ಬೇಕ್ರಿ. ನಾ ಇಷ್ಟ ಮಾಡಿದಕ್ಕೆ ಈ ಒಂದು ಗುಣ ಅವ್ರಿಗೆ ತೋರಿಸಿದ್ದಕ್ಕೆ ಅವ್ರು ಎಷ್ಟು ಪ್ರೀತಿಯಿಂದ ನೆಕ್ಸ್ಟ್ ಡೇ ಕೆಲಸ ಮಾಡ್ಯಾರ. ನಾನಂದೆ
ಮನುಷ್ಯ ಅಂತ ನೋಡಬೇಕು. ಆ್ಯಟ್ ದ ಎಂಡ್ ಆಫ್ ದ ಹೆಚ್ಚ ತಲೆಯಾಗೂ ಇಟ್ಕೋಬೇಡ್ರಿ, ಜಸ್ಟ್ ಹಂಗೆ ನಾನು ನಿಮಗೆ ಹೇಳಾಗತ್ತೇನೆ. ಜಸ್ಟ್ ಒಂದು ಉತ್ತಮವಾದ ಒಂದು ಹೆಲ್ಪ್ ಸಹಾಯ ನೀವು ಮಾಡ್ಬೋದು. ಆಚೆ ಅವರು ಮನುಷ್ಯನೇ. ನನಗೆ ಗೊತ್ತು ಆತ್ಮೀಯ ಸ್ನೇಹಿತರೆ, ಕಾಲ ಭಾಳ ಕೆಟ್ಟಾಗಿದೆ. ಈಗಂತೂ ಹೊಸ ಟ್ರೆಂಡ್ ನಡೆದಿದೆ ಆತ್ಮೀಯ ಸ್ನೇಹಿತರೆ. ಏನಾದರೂ ಒಂದು ಪೇಪರ್ ತರ್ತಾರೆ, ಅದ್ರ ಮೇಲೆ ಬರೆದಿರ್ತಾರೆ ನನಗೆ ಕಣ್ಣು ಕಾಣಿಸೋದಿಲ್ಲ, ನನಗೆ ಡೊನೇಷನ್ ಕೊಡ್ರಿ ಅಂತ ಸ್ಕ್ಯಾನರ್ ತೋರಿಸ್ತಾರೆ. ಆ ಸ್ಕ್ಯಾನರ್ ನೀವು ಸ್ಕ್ಯಾನ್ ಮಾಡಿದ್ರೆ ಅರ್ಧ ತಾಸ್ನಾಗ ನಿಮ್ಮ ಮೊಬೈಲ್ನಾಗಿಂದು ಎಲ್ಲ ರೊಕ್ಕ ಗಾಯಬ್. ಸ್ನೇಹಿತರೆ, ಅಂಥ ಸಂದರ್ಭದಲ್ಲಿ ಜಾಗೃತರಾಗಿರ್ರಿ, ಕರುಣೆ ತೋರಿಸಿ, ಆದರೆ ವಿಚಾರ ಮಾಡಿ ತೋರಿಸಿ. ಈಗ ನನ್ನ ಮನೆಗೆ ಬರೋ ಆ ನಮ್ಮ ಕೆಲಸದವ್ರ ಆಂಟಿ ಇರ್ಬೋದು, ಅದೊಂದು 3-4 ವರ್ಷದಿಂದ ಬರ್ತಾ ಇದ್ದಾರೆ, ಒಂದು ಈದ್ ಸಂಬಂಧ ಬೆಳೆದಿದೆ. ಸೊ ಅದಕ್ಕೆ ಆ ಕಾರಣಕ್ಕೆ ಕರುಣೆ ಅನ್ನೋದು ತೋರಿಸಿ ಆತ್ಮೀಯರೇ, ತಪ್ಪಿಲ್ಲ, ಆದರೆ ಸ್ವಲ್ಪ ಜಾಗೃತರಾಗಿ ಅಷ್ಟೇ ನಾನು ರಿಕ್ವೆಸ್ಟ್ ಮಾಡೋದು. ಆಲ್ ರೈಟ್, ಮಂಜು ಹೇಳೋಣ, ಎಲ್ಲರ ಮುಂದೆ ಕರುಣೆ ತೋರ್ಸಕ್ಕಂತೂ ಮೋಸ ಹೋಗಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆತ್ಮೀಯ ಸ್ನೇಹಿತರೆ. ಕಾಲನೇ ಹಂಗಾಗೈತಿ, ಒಳ್ಳೆಯವರಿಗೆ ಕಾಲ ಅಲ್ಲ ನೀಜ, ಆದರೆ ಒಳ್ಳೆತನ ಬಿಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಬೇಸನ್ ರೊಟ್ಟಿ ತಿನ್ನರಿ ಅಂತ ಹೇಳಿ. ಬೇಸನ್ ದೋಸೆ, ದೋಸೆ ರೊಟ್ಟಿ ಚೀಲ ಏನು ಬೇಕಾದ ತಿನ್ನರಿ, ಆರಾಮಿರ್ರಿ. ಬಸವರಾಜ್ ಹುಗಾರ್ ಅವರಲ್ಲ ಈ ಗೀತೆ ರಿಕ್ವೆಸ್ಟ್ ಮಾಡಿದ್ದು. ಹಾಂ, ಮತ್ತೆ ಯಾರ್ಯಾರು ಏನೇನು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ. ವಿನೋದ್ ಅವರೇ, ನಿಮ್ಮ ಹಾಡು ಅದನ್ನು ನಾನು ಲೋಡ್ ಮಾಡಿ ಅಂತ ಹೋಗ್ರೆ, ನೀವು ಹೇಳಿದ್ರಲ್ಲ ಥ್ಯಾಂಕ್ ಯು. ನಮ್ಮೂರ ಮಂದಾರ ಹೂವೆ ಹಳ್ಳಿ ಲವಣಿಯಲ್ಲಿ ಲಾಲಿ ಅನ್ನೋ ಒಂದು ಹಾಡು. ಆಲ್ ರೈಟ್, ನಮ್ಮ ಶೀಲಾ ರಾಜಶೇಖರ್ ಅವರು ಕಸ್ಬಾಗ್ದಿಂದ ಕರೆ ಮಾಡಿದರು, ಜರ್ಮನಿಯಿಂದ ವಾಪಸ್ ಬಂದಿದ್ದಾರೆ. ನೋಡ್ರಿ, ನಮ್ಮ ವೇಣು ಧ್ವನಿಯ ಕೇಳುಗರು ಜರ್ಮನಿ ಹೋಗಿ ವಾಪಸ್ ಬಂದಿದ್ದಾರೆ, ಭಾಳ ಸಂತೋಷವಾಗಿ ನಿಮ್ಮ ಧ್ವನಿ ಕೇಳಿದರೆ. ನನ್ನನ್ನು ಭೇಟಿನೂ ಆಗಿದ್ದಾರೆ ಆತ್ಮೀಯ ಸ್ನೇಹಿತರು ಬಂದಾಗ. ಅವರು ಇಷ್ಟು ಪ್ರೀತಿಯನ್ನು ತೋರಿಸಿದ್ರು, ಅವರು ಅದೇ ಹೇಳ್ತಾ ಇದ್ರು, ನಿಮಗೆ ದೇವರು ಒಳ್ಳೇದು ಮಾಡಲಿ. ಒಂದು ಗೀತೆ, ನಾನು ಆಡುವ ನುಡಿಗೆ ಕನ್ನಡ ನುಡಿ, ಅಣ್ಣವರ ಧ್ವನಿಯಲ್ಲಿ ಗಂಧದ ಗುಡಿ 2, ಶಿವಣ್ಣ ಅಭಿನಯಿಸಿರುವ ಚಿತ್ರದ ಹಾಡು. ಪ್ರೀತಿಯ ಶೀಲಾ ಅವರೇ, ನಿಮ್ಮ ಗೀತೆ ಲೋಡ್ ಆಗಿದೆ. ಸೊ ಆತ್ಮೀಯರೇ, ಉತ್ತಮ ಗೀತೆಗಳು ಲೈನ್ ಅಪ್ ಇವೆ. ರಾಜಶ್ರೀ ಅವರು ನೋಡ್ರಿ, ರಾಜಶ್ರೀ ಅವರು ಮೆಸೇಜ್ ಮಾಡ್ಯಾರ ಹೊರಗಡೆ, ಜೋರು ಮಳೆ ಬರಾಗದ. ಎಂಜಾಯ್ ಮಾಡಿ ಆತ್ಮೀಯರೇ, ಉತ್ತಮ ಗೀತೆಗಳು ಲೈನ್ ಅಪ್ ಇವೆ. ಸೊ ದಿಸ್ ಇಸ್ ನಿಮ್ಮೊಂದಿಗೆ ನಾವು ಅಣ್ಣ ಅಣ್ಣ ಶಿವಣ್ಣ ಸ್ಪೆಷಲ್.

ಮುಂದಿನ ಹಾಡು ಶೋಭಾಡೌಲಿಯವರು ಜ್ಯೋತಿಬಾ ನನಗೋಸ್ಕರ ಆ್ಯಂಡ್ ವೇಣುಧ್ವನಿಯ ಕುಟುಂಬದ ಎಲ್ಲ ತಂಗಿಯರು ತಮ್ಮ ಅಣ್ಣನಿಗೋಸ್ಕರ ಡೆಡಿಕೇಟ್ ಮಾಡುವ ಈ ಹಾಡು. ರೇಣುಕಾ ಕಾಮ್ಕರ್ ಅವರು ಕೂಡ ಇದೇ ಹೇಳ್ತಾ ಇದ್ದಾರೆ, ನಿನಗೋಸ್ಕರನೇ ಈ ಗೀತೆ. ವೇಣುಧ್ವನಿಯ ಮುಖಾಂತರ ಸಿಕ್ಕಿರೋ ಎಲ್ಲ ನನ್ನ ಅಕ್ಕಂದಿರು ತಾಯಂದಿರು

ಹಂಗಿರು ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭ ಶುಕ್ರವಾರ, ದೇವಿಯ ವಾರ. ದೇವಿ ಮೊದಲು ನಾನು ಯಾವತ್ತೂ ಹೇಳೋದು, ನವರಾತ್ರಿ ಬಂದ್ರೂ ಅಷ್ಟೇ. ಒಟ್ಟು ಯಾವುದೇ ದೇವಿ ಗುಡಿಗೆ ಹೋದರೆ ಫಸ್ಟ್ ಆ ದೇವಿ ಗರ್ಭಗುಡಿಗೆ ಹೋಗ್ತೇನೆ. ಹೇ ದೇವಿ, ಆಚೆ ಇರೋ ಮಹಿಳೆಯರು ಎಷ್ಟೋ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದಿಲ್ಲ. ನೀನು ಒಬ್ಬ ಮಹಿಳೆ ಅಲ್ವಾ ದೇವಿ, ಪೈಲ ಅವ್ರಿಗೆ ಕೇಳು. ಆಮೇಗೆ ಏನಾದರೂ ನಂಗೆ ಟೈಮ್ ಸಿಕ್ಕಿದ್ರೆ ನನಗೊಂದು ಸ್ವಲ್ಪ ಕಾಪಾಡು. ಅಷ್ಟು ಇದು ಸತ್ಯವಾದ ಮಾತು, ಯಾವತ್ತು ಹೇಳ್ಕೋಬಾರ್ದು ತಾವು ಪ್ರಾರ್ಥಿಸೋದು. ಆದರೆ ನಂದು ಇದೇ ಇರುತ್ತೆ, ನವರಾತ್ರಿ ಬಂದರೆ ತಲೆಯಾಗಿ ಫಸ್ಟ್ ವಿಚಾರನೇ ಅದು ಬರೋದು. ಆತ್ಮೀಯರೇ, ಸುದ್ದಿಯಲ್ಲಿ ನೋಡ್ತೇವೆ, ಬೇಡ ಅದು ಹೇಳೋದು ಒಂಥರ ಅನಿಸ್ತದೆ. ಆದರೆ ಯಾವತ್ತಾದರೂ ಸುದ್ದಿಯಲ್ಲಿ ಒಂದು ಚಿಕ್ಕ ಮಗು ಮಹಿಳೆ ಮೇಲೆ ಏನಾದರೂ ಇಂಥ ಒಂದು ಘಟನೆ ಆದರೆ ರೇಪು, ಅದು ಗಂಡಸಾದ ನನ್ನ ಮೇಲೆ ನನಗೆ ನಾಚಿಕೆ ಬರುತ್ತೆ. ಯಾಕಾದರೂ ಅಪ್ಪ ಹಿಂಗೆ ಅಂತ ಸಾಯಿಸ್ತಾರೆ. ಅದು ನೋಡ್ತಾರೆ, ಗೊತ್ತಾಯ್ತಲ್ಲ, ಹೇಳಕ್ಕೆ ಒಂಥರ ಅನಿಸ್ತದೆ ಆತ್ಮೀಯ ಸ್ನೇಹಿತರೆ. ಆ್ಯಂಡ್ ಪಾಲಿಸಿನ ಇದೆ ಹೇಳಬಾರ್ದು ಅಂತ. ಬಟ್ ಅಂಥ ಸಂದರ್ಭದಲ್ಲಿ ನಾನು ವಿಚಾರ ಮಾಡೋದು, ದೇವಿ ರುದ್ರ ಅವತಾರ ತೊಗೋತಾಳೆ ಆ ಟೈಮ್ನಲ್ಲಿ ಅವ್ರನ್ನ ಏನಾದರೂ ಮಾಡ್ಬೋದಲ್ಲ, ಹಿಂಗೆ ಕೋಪ ಬರುತ್ತೆ ಆತ್ಮೀಯರೇ, ತಲೆನ ಗರಂ ಆಗುತ್ತೆ. ಸೊ ಆತ್ಮೀಯರೇ, ಪಾಯಿಂಟ್ ಏನಂದರೆ, ಇವತ್ತು ದೇವಿಯ ವಾರ, ಎಲ್ಲ ನನ್ನ ಏನು ದುನಿಯ ಕುಟುಂಬದ ಮಹಿಳೆಯರಿಗೆ ತಾವು ಹೇಳ್ಕೊಲಾರದಂತಹ ದುಃಖಕ್ಕೆ ಪರಿಣಾಮ ಏನದು ಪರಿಹಾರ ಸಿಗಲಿ. ಎಷ್ಟೋ ಹೆಣ್ಮಕ್ಳು ದುಃಖವನ್ನು ನುಂಗಿ ಯಾರಿಗೂ ಹೇಳ್ಕೊಳ್ಳಾರ್ದ ಗಪ್ಚುಪ್ ಇರ್ತಾರ್ರಿ ಅವ್ರ. ಅಂಥ ಮಹಿಳೆಯರಿಗೆ ಆ ದೇವಿನೇ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥಿಸುತ್ತಾ ಇರುತ್ತೇನೆ. ಆ್ಯಂಡ್ ಇವತ್ತು ಅದನ್ನು ಓಪನ್ಲಿ ಹೇಳಿದ್ನೂ ಸುಧಾ, ಹೇಳಬಾರ್ದ್ರಿ, ಬಟ್ ಇರಲಿ. ಕಾರ್ಯಕ್ರಮದ ಈ ಹಾಡು ಇದಾದ ತಕ್ಷಣ ಬೇಡುವೆನು ವರವನ್ನು. ವಿಜಯಲಕ್ಷ್ಮಿಯವರು, ಅವರ ತಾಯಿ ಚಂದ್ರವು, ಅವ್ರಿಗೋಸ್ಕರ, ಹಾಗೆ ವೇಣುಧ್ವನಿಯ ಕುಟುಂಬದ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರು ತಮ್ಮ ತಮ್ಮ ತಾಯಿಗೆ ಡೆಡಿಕೇಟ್ ಮಾಡುವ ಈ ಹಾಡು. ಪಾಪ ಕರೆ ಮಾಡಿ ಹೇಳ್ತಾ ಇದ್ರು, ನೀವು ಬೇಕಾದರೆ ಚೇಂಜ್ ಮಾಡ್ರೆ. ಇಲ್ಲ, ಇದು 100% ಪ್ರಸಾರ ಮಾಡುವೆ. ಏಕೆಂದರೆ ಎಲ್ಲ ತಾಯಿ ಯಾರಿಗಿಷ್ಟ ಇಲ್ಲ ರೀ ತಮ್ಮ ತಾಯಿ ಆದ್ಮೇಲೆ. ಆದರೆ ಹಿಂಗೆ ಹೇಳ್ತಿರುವಾಗ ಒಂದೊಂದು ಸುದ್ದಿ ನೋಡ್ತಾನೆ, ಯಪ್ಪ ದೇವರೇ, ಏನ್ರಿಪ್ಪ ಕಲಿಯುಗ ಎಲ್ಲಿ ಮಠ ಬಂದದ? ತಾಯಿನೂ ಸಾಯಿಸ್ತಾರಾಗ, ಅವನ್ನೂ ಸಾಯಿಸ್ತಾರೆ, ಅಪ್ಪನೂ ಸಾಯಿಸ್ತಾರೆ, ಇಂಥವೆಲ್ಲ ಮಕ್ಕಳು ಬಂದ. ಅದೇ ಹೇಳಿದ್ನಲ್ಲ, ನೆನಪಿಟ್ಕೊಳ್ಳಿ, ಒಳ್ಳೆಯವರಿಗೆ ಕಾಲ ಅಲ್ಲ, ಕಾಲ ಕೆಟ್ಟದ್ದು. ಆದರೆ ತಮ್ಮ ಒಳ್ಳೆತನ ಮಾತ್ರ ಬಿಡಲಿಕ್ಕೆ ಹೋಗಬೇಡಿ ಆತ್ಮೀಯ ಸ್ನೇಹಿತರೆ. ಆಲ್ ರೈಟ್, ಹಂಗಂತ ಹೇಳಿ ಮಂಜು ಹೇಳೋಣ, ಒಳ್ಳೆತನ ಬಿಡಬಾರ್ದಂತ, ಎಲ್ಲರಿಗೂ ಸಹಾಯ ಮಾಡಿ ಅಂತಲ್ಲ. ತಾವು ತಮ್ಮ ಮನಸ್ಸನ್ನು ಪ್ರಶಾಂತ ಶಾಂತವಾಗಿ ಇಟ್ಕೊಂಡ್ರೆ ಅದೇ ಒಂದು ಉತ್ತಮವಾದ ವಿಷಯ. ಹೌದು, ಸಹಾಯ ಅಂದರೆ ಆಚೆ ಹೋಗಿ ಯಾರಿಗಾದರೂ ಮಾಡಬೇಕು ಅಂತ ಇಲ್ಲ. ತಮಗೆ ಪೈಲ ನೀವು ಸಹಾಯ ಮಾಡ್ಕೊಳ್ರಿ, ಉತ್ತಮ ವಿಚಾರವನ್ನು ಇಟ್ಕೊಳ್ರಿ, ಆಧ್ಯಾತ್ಮ ಮಾರ್ಗದಲ್ಲಿ ನಡೀರಿ. ಫಸ್ಟ್ ಸಹಾಯ ನಿಮಗೆ, ಫಸ್ಟ್ ಪ್ರೀತಿ ನಿಮಗೆ, ಫಸ್ಟ್ ಗೆಳೆತನ ಇನ್ನೊಬ್ಬರೊಂದಿಗೆ ಬೆಳೆಸೋಕ್ಕಿಂತ ಮುಂಚೆ ನಿಮ್ಮೊಂದಿಗೆ ನೀವು ಗೆಳೆತನ ಬೆಳೆಸ್ಕೊಳ್ರಿ. ಫಸ್ಟ್ ಪ್ರಯಾರಿಟಿ ನಿಮಗೆ ನೀವೇ ಆಗಿ. ಭಾಳ ಆಯ್ತಲ್ರಿ, ಶಾಣೆ ಅಲ್ರಿನ, ಅದನ್ನು ಕೇಳಿ ಮಜಾ ಮಾಡಿ.

ಕಣ್ಣಾಗ ನೀರು ಬರುತ್ತೆ. ಈ ಹಾಡೇ ಕೇಳಿದ್ರೆ ಈ ಸಿನಿಮಾನೇ ಹಂಗಿತ್ತು. ಈ ಸಿನಿಮಾದಲ್ಲಿ ಇವರು ನಟಿಸಿರುವ ಆ ಕೊನೆಯ ಒಂದು ದೃಶ್ಯ ಏನಿದೆ ಇನ್ಯಾರಿಗೂ ಮಾಡೋಕ್ಕಾಗೋದಿಲ್ಲ. ಬರ್ಕೋರಿ ಬರ್ಕೋರಿ ಬರ್ಕೋರಿ ಇನ್ಯಾವುದೇ ಸಿನಿಮಾ ರಂಗದಲ್ಲಿ ಈ ಜೋಗಿ ಚಿತ್ರ ಬಹಳಷ್ಟು ಭಾಷೆಗಳಲ್ಲಿ ರೀಮೇಕ್ ಮಾಡಲಾಗಿದೆ. ಆದರೆ ಆ ನಟರು ಕೂಡ ಹೇಳ್ತಾರೆ, ನೋಬಡಿ ಕ್ಯಾನ್ ಮ್ಯಾಚ್ ಅಣ್ಣ ಅಣ್ಣ ಶಿವಣ್ಣ. ನೋಡೋಣ, ಯಾವಾಗಾದರೂ ಭೇಟಿಯಾಗೋಣ, ನನಗೂ ಅದೇ ಒಂದು ಖುಷಿ ಕೊಡುತ್ತೆ. ಇವರ ಪರಿವಾರದ್ದು ನನಗೆ ಪರಿಚಯದವರು ಅಂತ ನನಗೊಂದು ಒಂದು ಅಷ್ಟೇ ಸಂತೋಷ. ಅಂಡ್ ಯಾವತ್ತೂ ಅವ್ರ ಕಡೆ ಹೋಗಿ ನಾನು ಬರೀ ಭೇಟಿ ಮಾಡಿಸಿ ಭೇಟಿ ಮಾಡಿಸಿ ಹೇಳಿಲ್ಲ. ಸಮಯ ಬಂದರೆ ತಮ್ಮ ಆಶೀರ್ವಾದ ಇದ್ದರೆ ಭೇಟಿ ಮಾಡಿ ಅವರೊಂದಿಗೇನು ಮಾತನಾಡುತ್ತೇನೆ ಕಾರ್ಯಕ್ರಮದಲ್ಲಿ. ಇವನ್ ಯಾರ ಮಗನು ಅನ್ನೋ ಒಂದು ಹಾಡು ರಾಜಶ್ರೀ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಆತ್ಮೀಯ ಸ್ನೇಹಿತರೆ, ನೀವು ಅಡುಗೆ ಮಾಡೋದೆಲ್ಲ ಹೇಳಿ ನಮಗಿಷ್ಟು ಸಂತೋಷವಾಯಿತು, ಬರೀ ಹೇಳೋಕ್ಕಲ್ಲ ನಿಮಗೆ ಎಲ್ಲ ಚಿಕ್ಕ ಚಿಕ್ಕ ವಿಷಯನೂ ಗೊತ್ತು ಅಂತ ಪೂಜಾ ಅವರು ಆ್ಯಂಡ್ ಅವರ ತಾಯಿ ತಿಳಿಸ್ತಾ ಇದ್ದಾರೆ. ಬರ್ಷನ್ ಕಟ್ಟ ಒರೆಸಿ ಅದನ್ನು ಹಿಂಡಿ ಅದನ್ನು ನೀವು ಹಿಂಗೆ ಒಣಗಿಸಾಕಿಡು ಆ ಲೈನ್ ಏನು ಹೇಳಿದ್ರಲ್ಲ. ಎಸ್ ಎಸ್, ನೋಡಿ ಅಡುಗೆ ಮಾಡೋದು ಎಲ್ಲರಿಗೂ, ಅಡುಗೆ ಮಾಡಾದ ತಕ್ಷಣ ಭಾಂಡಿ ತಿಕ್ಕೋದು, ಅದಾದ ತಕ್ಷಣ ಬರ್ಷನ್ ಕಟ್ಟ ಹಿಂಗೆ ಒರೆಸಿ ಎಲ್ಲ ಕ್ಲೀನ್ ಆಫ್ ಮಾಡಿ ಅದನ್ನು ನೀವು ರೆಗ್ಯುಲೇಟರ್ ಗ್ಯಾಸ್ ರೆಗ್ಯುಲೇಟರ್ ಬಂದ್ ಮಾಡಿ ಫಸ್ಟ್ ಕ್ಲಾಸಿಂಗ್ ಕ್ಲೀನ್ ಇಡೋದೇನು ಆ ಲಾಸ್ಟ್ ಟಚ್ ಆ ಬರ್ಷನ್ ಕಟ್ಟ ಒರೆಸಿರೋ ಆ ಬಟ್ಟೆಯನ್ನು ಒಣಗಿಸಿ ಹಿಂಗೆ ಇಡ್ತೀರಿ ನೋಡ್ರಿ, ತೃಪ್ತಿ ಅನಿಸ್ತದ್ರಿ ಏಕ್ದಮ್. ನನಗಂತೂ ಪರ್ಸ್ನಲಿ ಕಿಚನ್ ಒಂದು ಸ್ವಚ್ಛ ಆಯ್ತಪ್ಪ, ಹಾ ಎಲ್ಲರೂ ತಿಂದರು, ಎಲ್ಲರದು ಆಯಿತು, ಭಾಂಡಿನೂ ತಿಕ್ಕಾಯಿತು, ಎಲ್ಲ ಕರೆಕ್ಟ್ ಹಿಂಗೆ ಲಾಸ್ಟ್ ಟಚ್ ಆ ಬರ್ಷನ್ ಕಟ್ಟ ಒರೆಸೋ ಬಟ್ಟೆ. ಕಾರ್ಯಕ್ರಮದಲ್ಲಿ ಈ ಹಾಡು ಬರ್ತಾ ಇದೆ. ಇದಾದ ತಕ್ಷಣ ನೀಲಮೇಘ ಈ ಗೀತೆ, ಅದಾದ ತಕ್ಷಣ ಮಣಿ ಮಣಿ ಅನ್ನೋ ಒಂದು ಗೀತೆ. ಆತ್ಮೀಯರೇ,

0: ಕಾರ್ಯಕ್ರಮದ ಮುಂದಿನ ಹಾಡು ಆನಂದ್ ಚಿತ್ರದ್ದು. ರಿಕ್ವೆಸ್ಟ್ ಮಾಡಿರೋರು ಗೀತಾ ಆರೆಚ್ ಅವರು. ಉತ್ತಮ ಗೀತೆಗಳ ಲೈನ್ಅಪ್ ಇವೆ. ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಅಣ್ಣ ಶಿವಣ್ಣ. ಜನ್ಮದಿನ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮ ಮುಂದೆ ಹೋಗುತ್ತೆ, ಆದ್ರೆ ಅದಕ್ಕಿಂತ ಮುಂಚೆ ಒಂದು ಜಾಹೀರಾತು.
1: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು.

ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ KLE ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

ರವಿ ಅವರು ಕೂಡ ಆ ನನ್ನ ಚಿತ್ರದ್ದು ಯಾವ್ದಾದ್ರು ಗೀತೆ ಪ್ರಸಾರ ಮಾಡಿ ಅಂದ್ರು, ಅಷ್ಟರಾಗ ಈ ಹಾಡು ಆಯಿತು. ಶುಕ್ರವಾರದ ಶುಭೋದಯ ನಮಸ್ಕಾರ ಸರ್ ಅಂತ ಹೇಳಿ ರವಿಯವರೇ ನಿಮಗೂ ಇದೇ ಗೀತೆ ಅಂತ ತಿಳ್ಕೊಳ್ಳಿ. ಜನ್ಮದ ಜೋಡಿ ಚಿತ್ರದ್ದು ಮಣಿ ಮಣಿ ಈ ಗೀತೆ ವೃಂದ ಅವರು ರಿಕ್ವೆಸ್ಟ್ ಮಾಡಿದರೆ. ವೃಂದ ಅವರು ಕೇಳ್ತಿದ್ರಲ್ಲ, ನಿಮ್ಮ ಹಾಡು ಬಂದಿದೆ ನೋಡಿ. ಇದಾದ ತಕ್ಷಣ ಕಡಲು ಕಡಲು ಅನ್ನೋ ಒಂದು ಗೀತೆ ರೆಡಿಯಾಗಿದೆ. ಕರುಣಾ ಗೋಟೆಕರ್ ಅವರೇ ನಿಮ್ಮ ಗೀತೆ. ಅದಾದ ತಕ್ಷಣ ಟು ವಿ ಅನ್ನೋ ಒಂದು ಹಾಡು ರೆಡಿಯಾಗಿದೆ. ಆ ನನ್ನ ಚಿತ್ರದ್ದು ಆತ್ಮೀಯರೇ ಕಾರ್ಯಕ್ರಮದಲ್ಲಿ ಈ ಗೀತೆ ಬರ್ತಾ ಇದೆ. ಈ ಗೀತೆ ಯಾರು ರಿಕ್ವೆಸ್ಟ್ ಮಾಡಿದ್ರು ಮರ್ತು ನೋಡ್ರಿ. ಆನಂದ್ ಚಿತ್ರದ್ದು ಟು ವಿ ಇದು ಆ್ಯಕ್ಚುಲಿ ಕರುಣಾ ಗೋಟಿಕರದವ್ರದ್ದೇ ಇದೇ ಇರ್ಬೋದು. ಈ ಹಾಡು ಯಾರ್ದು, ವಿಚ್ ಇಸ್ ಕಡಲು ಕಡಲು AK-47 ರತನ್ ಅವರು. ಕರೆಕ್ಟ್, ಕರೆ ಮಾಡಿದ್ರಲ್ಲ ರತನ್ ಅವರು. ಕರೆ ಮಾಡಿರುವ ರತನ್ ಅವರೇ ನಿಮ್ಮ ಹಾಡು ನೆಕ್ಸ್ಟ್. ಅದಾದ ತಕ್ಷಣ ಕರುಣಾ ಗೋಟಿಕರ್ ಅವರೇ ನೆಕ್ಸ್ಟ್. ಅದಾದ ತಕ್ಷಣ ಗಜಾನನ್ ಖಾಮ್ಕರ್ ಅವರೇ ನೆಕ್ಸ್ಟ್. ಅದಾದ ತಕ್ಷಣ ಶಿಲೆಗಳು ಸಂಗೀತ ಪದ್ಮ ಅವರೇ. ಅದಾದ ತಕ್ಷಣ ಸ್ನೇಹಿತರೆ ಗಣಪತಿ ಭಂಡಾರಿಯವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಅವರು ಅಭಿ ಕಿರಣ್ ಶ್ರವಣ್ ಕಾರ್ತಿಕ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಅದಾದ ತಕ್ಷಣ ಕಾಸ್ಮಾಗ್ದಿಂದ ಶೀಲಾ ಅವರು ರಿಕ್ವೆಸ್ಟ್ ಮಾಡಿರುವ ನಾನಾಡುವ ನುಡಿಗೆ. ಅದಾದ ತಕ್ಷಣ ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಸಂಯುಕ್ತ ಚಿತ್ರದ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸಂಜಯ್ ಅಂಗಡಿಯವರು. ಗೀತೆಗಳ ಲೈನ್ಅಪ್ ಕೇಳಿದ್ರಲ್ಲ, ದಿಸ್ ಇಸ್ ನಿಮ್ಮೊಂದಿಗೆ ನಾವು. ಶುಭ ಶುಕ್ರವಾರ, ವರ್ಷದ 7ನೇ ತಿಂಗಳು, ತಿಂಗಳಿನ 24ನೇ ದಿನ, ಜುಲೈ 24, ಶುಭ ಶುಕ್ರವಾರ. ಅಣ್ಣ ಶಿವಣ್ಣ ಜನ್ಮದಿನ ಸ್ಪೆಷಲ್. ಶಿವಣ್ಣ ಅವರ ಜನ್ಮದಿನ ಇದೇ ತಿಂಗಳು 12ನೇ ತಾರೀಕಿತ್ತು, ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಅದಕ್ಕೆ ತಕ್ಕಂತೆ ತಾವೆಲ್ಲರೂ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಹಾಗೆ ಶಿವಣ್ಣ ಅಭಿನಯಿಸಿರುವ ಚಿತ್ರದ ಗೀತೆಗಳಲ್ಲಿ ಏನಾದರೂ ದೇವ್ರ ಗೀತೆ ನೆನಪಾದರೆ ಅದನ್ನ ಚಿತ್ರ ಮಂದಿರ ಮುಂದಿನ ವಾರ ಬರುತ್ತೆ ಅಲ್ವಾ, ಅವತ್ತು ರಿಕ್ವೆಸ್ಟ್ ಮಾಡಿ. ಆತ್ಮೀಯ ಸ್ನೇಹಿತರೆ, ಉತ್ತಮ ಮಳೆ ಬರ್ತಾ ಇದೆ, ಹಾಗೆ ಲೈಟ್ ಲ್ಯಾಗ್ ಬಿಸಿಲು ಬರ್ತಾ ಇದೆ. ಹಂಗಂತ ಹೇಳಿ ರೇನ್ ಕೋಟ್ ಇಲ್ಲದೆ ಮನೆಯಿಂದ ಹೊರಗೆ ಬರಲಿಕ್ಕೆ ಹೋಗಬೇಡಿ ದಯವಿಟ್ಟು. ಸ್ವಲ್ಪ ಮಳೆಯಾಗ ನೆಂದ್ರೆ ಭಾಳ ಸಮಸ್ಯೆ ಆತ್ಮೀಯರೇ. ನಾನೇ ಅದನ್ನು ನನ್ನ ಅನುಭವಿಸೇನೆ. ಮನೆಯಿಂದ ಬಿಡುವಾಗ ಫುಲ್ ಬಿಸಿಲಿತ್ತರಪ್ಪ, ಡಿಕ್ಕಿನಲ್ಲಿ ನಂದು ರೇನ್ ಕೋಟ್ ಇರುತ್ತೆ ಬಿಡಿ. ಸ್ವಲ್ಪ ಒಂದು 1/4 ಕಿಲೋಮೀಟರ್ ದಾಟಿ ನಿಂಡಾಲ್ ಬಂದು ಬಸ್ ಅಂತ ಮಳೆ ಬಂತು, ಪಟ್ ಅಂತ ರೇನ್ ಕೋಟ್ ಹಾಕಿದ್ನಿ, ಆದ್ರೂ ಸ್ವಲ್ಪ ಶರ್ಟ್ ಒದ್ದೆ, ಸ್ವಲ್ಪ ಲೈಟ್ ಇದ್ದ. ಸೊ ಅಲ್ಲೇ ನನಗೊಂದು ಪಾಠ, ಒಳ್ಳೆ ಮಳೆ ಬರುತ್ತೆ ಬರಲಿ, ಎಲ್ಲರಿಗೂ ನೀರಿನ ಒಂದು ಸಮಸ್ಯೆ ಆಗಲಾರದಂತೆ, ಆ್ಯಂಡ್ ನೀರು ಬಂದಿದೆ ಅಂತ ವೇಸ್ಟು ಮಾಡಲಾರದಂತೆ ಆರಾಮಾಗಿರ್ರಿ. ಓಕೆನಾ? ಹಾಡನ್ನು ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀರಾ ವೈರು ಧ್ವನಿ 90.4 FM KLE ಕನಸು.

0: ಗೋಪಿಕ ಸ್ತ್ರೀಯರು ಇದ್ದಾರೆ ಅಂತ ಈಗ್ಲೇ ಕೇಳ್ಬಿಡೆ ಮಣಿ.
1: ಚಚ, ಅದಲ್ಲ ದ್ವಾಪರ ಯುಗಕ್ಕೆ.
2: ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
0: ನನ್ನ ನೋಡಲ್ವಾ?
1: ನೋಡ್ತಾನೆ ಇದ್ದೀನಲ್ಲ.

0: ನನ್ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಯಾಕೆ? ಅನುಕಂಪನ ಅಥವಾ ಅಭಿಮಾನನ?
1: ಎರಡು ಅಲ್ಲ, ಅನುರಾಗ.
2: AK-47 ಚಿತ್ರದ ಗೀತೆ ರತನವರು ರಿಕ್ವೆಸ್ಟ್ ಮಾಡಿದ್ರೆ ಕೇಳಿ ಮಜಾ ಮಾಡಿ.
0: ಇದೇ ಮಾತನ್ ಒಂದ್ ಹುಡುಗಿಗೆ ಹೇಳಿದ್ರೆ ಅವಳು ಸಂತೋಷವಾಗಿ ಒಪ್ಕೋತಿದ್ಲು. ಆದ್ರೆ ನಾನೊಂದು ಹೆಂಗ್ಸು.
1: ನಾ ಹೇಳಿದ್ದು ಹೆಂಗ್ಸ್ಗೂ ಅಲ್ಲ, ಹುಡುಗಿಗೂ ಅಲ್ಲ. ನಾ ಇಷ್ಟಪಟ್ಟಿರೋದು ಯಾಕೆ?

ಇಬ್ಬರು ಅದ್ಭುತ ಗಾಯಕ ಗಾಯಕಿಯರು, ಎಸ್ ಪಿ ಬಿ, ಎಸ್ ಜಾನಕಿ ನಮ್ಮೊಂದಿಗಿಲ್ಲ, ಆದರೆ ಅವರ ಧ್ವನಿ ಮುಖಾಂತರ ನಮ್ಮೊಂದಿಗೆ ಸದಾ ಇರುತ್ತಾರೆ. ನಾವು ಕೂಡ ಅಂಥದ್ದೇ ಏನಾದ್ರು ಕೆಲಸ ಮಾಡೋಣ, ಇದ್ದಾಗ ಎಷ್ಟು ಜನರನ್ನು ನಗಿಸ್ತೇವೆ, ಹೋದಾಗ ಎಷ್ಟು ಜನರನ್ನು ಅಳಿಸ್ತೇವೆ, ಇದ್ರ ಮೇಲೆ ನಮ್ಮ ಜೀವನ. ಓಕೆ, ಉಲ್ಟಾ ಆಗಬೇಡ್ರಿ, ಇದ್ದಾಗ ಎಷ್ಟು ಜನರನ್ನು ಅಳಿಸಿದ್ರಿ, ಹೋದಾಗ ಎಷ್ಟು ಜನರನ್ನು ನಗಿಸಿದ್ರಿ, ಹಿಂಗಾಗಕ್ಕೆ ಹೋಗೋದು ಬೇಡ. ಕಾರ್ಯಕ್ರಮದ ಮುಂದಿನ ಗೀತೆಗಳು ಹೀಗಿವೆ, ಬರ್ತಾ ಇದೆ ಈಗಿನ ಗೀತೆ. ಯಾರ್ದಿದೆ ಇದು? ಗಣಪತಿ ಭಂಡಾರಿಯವ್ರದ್ದು, ತದನಂತರ ಜಗವೇ ಬಂಧುರಣ ರಂಗ ವಿನೋದ್ ಅವ್ರದ್ದು, ತದನಂತರ ಶೀಲಾ ಅವ್ರದ್ದು, ತದನಂತರ ಬರ್ತಾ ಇದೆ ಸಂಜಯ್ ಅಂಗಡಿ. ಜಸ್ಟ್ ಡಾಮ್ನಿಂದ ನನಗೆ ಸುನೀಲ್ ಅವರು ಕರೆ ಮಾಡಿದರು, ಹೌಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ಇರಲಿ, ನೋ ಪ್ರಾಬ್ಲಮ್ ಅಂತ ಹೇಳಿದ್ರೆ ನೋಡೋಣ. ಅವ್ರದ್ದು ಒಂದು ಶ್ರೀರಾಮ್ ಚಿತ್ರದ ಸುಮಾ ಸುಮನ ಉದಿತ್ ನಾರಾಯಣ ಅವರ ಧ್ವನಿಯಲ್ಲಿ ಹಿಂಗಿದೆ ಗೀತೆಗಳು. ಈಗ ಪಟಾಪಟ್ ಈ ಗೀತೆಯನ್ನು ನಾನು ಪ್ರಸಾರ ಮಾಡುವೆ, ಮದ್ದಿಗೆ ಬರುವುದಿಲ್ಲ, ಹಾಡನ್ನೇ ಕೇಳಿ ಮಜಾ ಮಾಡಿ.

ಸುನೀಲ್ ಅವರೇ ಇಲ್ಲಿಗೆ ಮುಗಿಸ್ಬೇಕಾಗುತ್ತೆ. ನಾನು ಹೇಳಿದ್ನೆಲ್ಲ ಟ್ರೈ ಮಾಡುತ್ತೇನೆ ಅಂತ ಟ್ರೈ ಮಾಡಿದೆ. ಸೊ ಧನ್ಯವಾದ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಆತ್ಮೀಯರೇ, 10:30 ಒಳಗೆ ಬನ್ನಿ, ಭಾಗವಹಿಸಿ, ನನಗೂ ಅನುಕೂಲವಾಗುತ್ತೆ. ಏಕೆಂದರೆ 2 ತಾಸು ಇರುತ್ತೆ ಕಾರ್ಯಕ್ರಮ, ಮುಗಿಸ್ತಾ ಇದ್ದೇನೆ. ಇದುವರೆಗೂ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM ಎಲ್ ಈ ಕನಸು ಬಳಗ ಅವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮ ಮನೆಯ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ನಾನು ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ನಕ್ಕೇ ಒದೆ.

ಮೊದಲಿಸಿಗೋ ಎರಡು ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ, ತಮ್ಮ ಕಡೆ ಏನೇನಿದೆ? ತುತ್ತನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಮಾನ ಮುಚ್ಚೋಕೆ, ಅಂಗೈ ಅಗ್ಲ ಜಾಗ ಸಾಕು ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ನಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ನೀವು ಬದುಕೋ ಬದುಕೋ ಎಷ್ಟೋ ಜನರಿಗೆ ಕನಸು. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು. ಅಂಥ ಕೆಲಸ ಮಾಡಿ, ಒಳ್ಳೆ ಕೆಲಸ ಇವತ್ತ ಈಗ ಸದ್ಯಕ್ಕೆ ಮಾಡ್ರಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ, ಆದರೆ ಎಲ್ಲರ ಕಡೆ ಹೋಗಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಬದರಾಡವ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರೋ, ಕೇಳೋರು ನೆನಪಿಟ್ಕೊಂಡು ಕೊರಗ್ತಿರ್ತಾರೋ. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ನಮಸ್ಕಾರ. 90.4 ಎಫ್ಎಂ ಕೆಎಲ್ಇ ವೇಣುಧ್ವನಿಯಲ್ಲಿ ನೀವು ಕೇಳ್ತಾ ಇದ್ದೀರಾ ಮಿಶ್ರ ಮಾಧುರ್ಯ ಕಾರ್ಯಕ್ರಮವನ್ನ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ಗಾಯನವನ್ನು ಹಾಡಲಿದ್ದಾರೆ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು.

ನಾವು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೀಣಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 3 1 2 4 8 6 2 8 6.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಆಶಾ ಕಡಪಟ್ಟಿಯವರು.
1: ನೆನಪು ಕಾಡತಾವು ಶ್ರೀಮತಿ ಆಶಾ ಕಡಪಟ್ಟಿಯವರ ಸುಮಧುರ ಕವಿತೆಗಳ ಧ್ವನಿ ಸುರುಳಿ. ಜನಪದ ಸೊಗಡನ್ನು ತಮ್ಮ ಕವಿತೆಗಳಲ್ಲಿ ತುಂಬಿಕೊಂಡಿರುವ ಅವರ ಕವಿತೆಗಳು ಪ್ರೇಮ ವಿರಹದ ಉದಾಹರಣೆಯಾಗಿವೆ. ಈಗಾಗಲೇ ಸೋಗಿನ ಚಂದ್ರ, ನಾಲ್ಕು ಸಾಲು ಕವನ ಸಂಕಲನಗಳಿಂದ ಕಾವ್ಯಾಸಕ್ತರ ಮನಗೆದ್ದಿದ್ದಾರೆ. ಆಶಾ ಕಡಪಟ್ಟಿ ಕೇವಲ ಕವಿಯತ್ರಿ ಅಷ್ಟೇ ಅಲ್ಲ, ಸುಮಧುರ ಕಂಠದ ಗಾಯಕಿಯೂ ಹೌದು.

0: ಏನ್ ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗ್ಲೇಬೇಕು,
1: ಆಗಿರ್ಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿಮ್ ಡಿಪಾರ್ಟ್ಮೆಂಟ್, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟ್ ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ ಕರೆಸಿ ನನ್ನಗೆ ಆಪಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನ್ ಬೆಂಗಳೂರಿನಲ್ಲಿ ಗುಡುಗುದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ, ಕೈ ಎತ್ತಿ ತಾಡ್ದೆ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಖ ಕೋಟೆ ಕಣೋ.
2: ನಮಸ್ಕಾರ, ನಾನು ನಿಮ್ಮ ರವಿಶಂಕರ್. ನೀವು ಕೇಳ್ತಾ ಇರೋದು 90.4 FM. ಇದು ನಿಮ್ಮ ವೇಣುಧ್ವನಿ, ಕೆಎಲ್ಇ ಕನಸು. ವೇಣುಧ್ವನಿ ತುಂಬಾ ಚೆನ್ನಾಗಿದೆ ಹೆಸರು. ಅಂಡ್ ಡೆಫಿನೆಟ್ ಆಗಿ ಪ್ರತಿಭೆ ಅನ್ನೋದು ನಮ್ಮ ದೇಶದಲ್ಲಿ ಅದಕ್ಕೇನು ಕಡಿಮೆ ಇಲ್ಲ, ಪ್ರತಿಭೆ ಹಂಗಿದೆ. ಬಟ್ ಅದನ್ನ ಕರೆಕ್ಟ್ ಆಗಿ ಟ್ಯಾಪ್ ಮಾಡಿ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ವೇದಿಕೆ ನಾವು ರೆಡಿ ಮಾಡಬೇಕು. ಆ ವೇದಿಕೆಯಾಗಿ ನೀವು ಇದ್ದೀರಾ, ವೇಣುಧ್ವನಿ. ಸೊ ಐ ವಿಶ್ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು.

0: ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಆಶಾ ಕಡಪಟ್ಟಿಯವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry! Visit to Messrs. Purushottam Narayan Gadgil, Seraph and Jewelers today. Terms and conditions.

ನಮಸ್ಕಾರ, ಇದು ವೇಣುಧ್ವನಿ 90.4 FM ಕೆ ಎಲ್ ಇ ಕನಸು ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜು ನಾಥ್ ಪೈ. ಕಾರ್ಯಕ್ರಮವಿದು ಕೆ ಎಲ್ ಇ ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಮೊದಲನೇ ಗೀತೆ ಈ ಪ್ರೇಮ ಚಿತ್ರ ಲವ್ ಮಾಕ್ಟೇಲ್ 2. ಗಾಯಕರು ರಮ್ಯಾ ಭಟ್ ಹಾಗೂ ನಕುಲ್ ಅಭಿಯಾಂಕರ್. ಹಾಡನ್ನ ಕೇಳಿ ಆನಂದಿಸಿ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೆಯಲ್ಲಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮ್ಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM ವೇಣುಧ್ವನಿಗೆ ಕೂಡ

0: ನಾನು ಮಂಜುನಾಥ್ ಪೈ, ಕಾರ್ಯಕ್ರಮವಿದು ಕೆ ಎಲ್ ಇ ಚಿತ್ರಮಾಲಾ. ಮುಂದಿನ ಗೀತೆ ಮಮ್ಮಿ ಪ್ಲೀಸ್. ಚಿತ್ರ ತ್ರಿವಿಕ್ರಮ, ಗಾಯಕರು ವಿಜಯ್ ಪ್ರಕಾಶ್, ಅರ್ಜುನ್ ಜನ್ಯ ಹಾಗೂ ವಿ ನಾಗೇಂದ್ರ ಪ್ರಸಾದ್. ಹಾಡನ್ನ ಕೇಳಿ ಆನಂದಿಸಿ.
1: ಆದ್ರೆ ಲವ್ ಮ್ಯಾರೇಜ್ ಅಂದ್ರೆ ನಾವೇ ಮಾರ್ಕೆಟ್ ಹೋಗಿ ಹುಳ ಪಳ ಇರೋದನ್ನ ಆಯ್ದು ಬಿಸಾಕಿ

0: ಜಗಳ ಆಡಿದ್ರೆ ತವ್ರ ಮನೆಗೆ ಹೋಗ್ತಾಳೆ, ಕೋಪ ಬಂದ್ರೆ ಅಣ್ಣನ ಮನೆಗೆ ಹೋಗ್ತಾಳೆ, ಲವ್ ಮ್ಯಾರೇಜ್ ಆದ್ರೆ ತವ್ರ ಮನೆನೂ ಇಲ್ಲ ಬ್ರದರ್ ಮನೆನೂ ಇಲ್ಲ ಮಮ್ಮಿ. ಅದಕ್ಕೆ
1: ಲವ್ ಮ್ಯಾರೇಜ್ ಬೇಡ ಅಂದ್ರೆ ಓಡೋಗಿ ಮದುವೆ ಆಗ್ಬಿಡ್ತೀಯನೋ ಬೇಕೂಫ
0: ಮಮ್ಮಿ. ಮಾಡ್ಬಿಡ್ರಿ ಆಶೀರ್ವಾದ, ಇಲ್ಲ ತಿಳ್ಕೊಳ್ರಿ ಕೈ ತಪ್ಪಿ ಹೋದ, ಎಷ್ಟ್ ದಿವ್ಸ ಕುಲ್ಮೇಲಿ ಕಾದ ಬೇಗ ತಟ್ತಿದ್ರು.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮವಿದು KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಮುಂದಿನ ಗೀತೆ ನಿನ್ನ ರಾಜ ನಾನು, ಚಿತ್ರ ಸೀತಾರಾಮ ಕಲ್ಯಾಣ, ಗಾಯಕರು ಅರ್ಮಾನ್ ಮಲಿಕ್, ಅನೂಪ್ ರುಬಿನ್ಸ್ ಹಾಗೂ ವಿ ಸಾಯಿ ಸುಕನ್ಯಾ. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM. ಇದು ಕೆಎಲ್ಇ ಕನಸು. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಓಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

காசு வாங்குறீங்கல்ல, வேகமாடியா?

0: Seasons change, but your brilliance is timeless. P&G brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Dwellers today. Terms and conditions apply.
2: KLE ವಿಶ್ವವಿದ್ಯಾಲಯದ KLE ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ KLE ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: seasons change, but your brilliance is timeless. P&G brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Dwellers today. Terms and conditions apply.
2: KLE ವಿಶ್ವವಿದ್ಯಾಲಯದ KLE ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ KLE ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದ ಆರಂಭದ ಗೀತೆ KSL ಸ್ವಾಮಿ ನಿರ್ದೇಶನದ, ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ನರಸಿಂಹರಾಜು, ಸಿ ಅಶ್ವಥ್ ಮುಂತಾದವರ ತಾರಾಬಳಗವಿರುವ ಗಾಂಧಿನಗರದ ಚಿತ್ರದ ಗೀತೆಯಿದು. ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ.

ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೇ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಬಲೆ ಹುಚ್ಚ ಚಿತ್ರದ ಗೀತೆ ಇದು. 1972 ತೆರೆ ಕಂಡಂತಹ ಈ ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ದಾರೆ ರಾಜನ್ ನಾಗೇಂದ್ರ. ಗೀತೆ ಯಾರು ನೀನು ಹೇಳು ಎಲ್ಲಿಂದ ಬಂದೆ ಹೇಳು.

ಮಾತ್ರ ಪರದಾಟ, ಹಿಂದೆ ಬದಲು ಸಂಕಟ, ಮುಂದೆ ಬಂದ ವೆಂಕಟ.

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣು ಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು ಮೆಲ್ಲು ಸಿರೆ ಸವಿಗಾನ. ಮುಂದಿನ ಗೀತೆ ಅನಂತ್ನಾಗ್ ಲಕ್ಷ್ಮಿ ಅಭಿನಯಿಸಿದಂತಹ 1979 ತೆರೆ ಕಂಡ ಚಂದನದ ಗೊಂಬೆ ಚಿತ್ರದ ಗೀತೆ ಇದು. ಮನೆಯನ್ನು ಬೆಳಗಿದೆ ಇಂದು ನೀ ಬಂದು ಸುಖ ತಂದು

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಆರ್ ರಾಮಮೂರ್ತಿ ನಿರ್ದೇಶನದ ಚೂರಿ ಚಿಕ್ಕಣ್ಣ ಚಿತ್ರದ ಗೀತೆ ಮೆಲ್ಲಗೆ ನಡೆ ಮೆಲ್ಲಗೆ ಕೋಪವೇಕೆ ಚಿನ್ನ.

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣು ಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು ಮೆಲ್ಲು ಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ ಇದು. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ ಈ ಗೀತೆಯನ್ನ ಎಸ್ ಜಾನಕಿಯವರು ಹಾಡಿದ್ದಾರೆ. ನಗು ಎಂದಿದೆ ಮಂಜಿನ ಬಿಂದು.

ಕಾರ್ಯಕ್ರಮವಿದು. ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ. 1972 ತೆರೆ ಕಂಡ ಬಂಗಾರದ ಮನುಷ್ಯ ಚಿತ್ರದ ಗೀತೆ ಇದು. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ.

ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ.

ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಆಗದು ಎಂದು

0: ಕೆಲಸವು ಮುಂದೆ.
1: ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮವನ್ನ. ಕಾರ್ಯಕ್ರಮದ ಮುಂದಿನ ಗೀತೆ ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯವಿರುವಂತಹ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದ 1963 ತೆರೆ ಕಂಡಂತಹ ಕುಲವಧು ಚಿತ್ರದ ಗೀತೆ ಇದು. ಒಲವಿನ ಪ್ರಿಯಲತೆ ಅವಳದೇ ಚಿಂತೆ.

0: India's first multi-speciality Ayurvedic hospital, now in Shahpur, Belgavi. An NABH-recognized Ayurvedic hospital with the facilities of Suvarna Bindu Prashna, Srushti Santana Utpatti Kendra, Priyambu, Skin and Hair Care, Ayur Cardiology, Abhaya, Cancer Care, Eye Care, ENT, Oral.
1: ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.